ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು 2026ನೇ ಇಸ್ವಿ, ಆಗಸ್ಟ್ ತಿಂಗಳ 2ನೇ ತಾರೀಕು, ರವಿವಾರ. ಸಮಯ 5:57:40. ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುವರ್ಣ ಶಿವಾನಂದಳ ನಮಸ್ಕಾರ. ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾದ ಸ್ವಾಗತ.

ಭಗವಾನ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆಯಲ್ಲಿ ಭಕ್ತಿಗೀತೆಗಳು. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 8:45 ಚಿತ್ರಗೀತೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನಿಂಗ್ ಕಾರ್ಯಕ್ರಮ ನಮ್ಮ ನಿಲಯದಿಂದ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಬಗ್ಗೆ ಕೇಳುಗರಿಂದ ಬಂದ ಪ್ರತಿಕ್ರಿಯೆ ಮತ್ತು ಅಭಿಪ್ರಾಯಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ.

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ, ಬಿಂಡಿಗ ನವಿಲೆ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾ ರಶ್ಮಿ ಪತಂಗೆ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. ಇಂದು ಸಂಜೆ 5 ಗಂಟೆಗೆ ಸಣ್ಣ ದುರ್ಗಪ್ಪ ಅಂಜನಪ್ಪ ಚನ್ನದಾನರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. 5:30 ಚಿತ್ರಗೀತೆಗಳು. 6:30 ವಿಜ್ಞಾನದ ಮುನ್ನಡೆ. 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು ಪ್ರಸಂಗ ಶ್ರೀನಿವಾಸ ಕಲ್ಯಾಣ. ಭಾಗವತರು ಗೋಪಾಲಕೃಷ್ಣ ಮಯ್ಯ, ಬಾಯಾರು ಪಲತಡ್ಕ, ಚಂಡೆ ಸುಕುಮಾರ ಬಲ್ಲಾಳ್ ಅಳಕೆ, ಮತಡೆ ಮರಿ ಮಯ್ಯ ಬಲ್ಲಾಳ್ ಚಿಪ್ಪಾರು. ನಂತರ ಕೃಷಿ ಮಾಹಿತಿ, ತದನಂತರ ಆರೋಗ್ಯ ಮಾಹಿತಿ. 7:45 ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಯುವವಾಣಿ. ರಂಗ ಪ್ರವೇಶದಾಚೆಗಿನ ಬದಲಿ ಕಲಾವಿದ, ಈ ವಿಷಯದ ಕುರಿತು ಚರ್ಚೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಧಾಕರ್ ದೇವ್ಲೆ ಅವರ ಗಾಯನ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನನಗೆ ಎಷ್ಟೋ ಬಾರಿ ಚಿಂತೆ ಬರ್ತದೆ, ನಮ್ಮ ಶಿಕ್ಷಣ ಅಂದ್ರೆ ಏನು, ಸರ್ಟಿಫಿಕೇಟಾ ಏನು? ಕೆಲವು 4 ಡಿಗ್ರಿ ಬರ್ಕೋತಾರೆ, 5 ಡಿಗ್ರಿ ಬರ್ಕೋತಾರೆ ಅಂದ್ರೆ ಬಹಳ ಶಿಕ್ಷಣ ಪಡ್ಕೊಂಡ್ರು ಅಂತ ಅನ್ಸುತ್ತೆ ಅನ್ಸುತ್ತಲ್ಲ. ನನಗಾದಂಥ ಘಟನೆ ಸ್ವಾಮಿದ್ರು, ನಾನು PhD ಮುಗಿದ್ಮೇಲೆ ನನ್ನ ಜೊತೆಗೆ ರಿಸರ್ಚ್ ಮಾಡಿದಂಥ ಒಬ್ಬ ಹುಡುಗ ಅಮೆರಿಕಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ದ. ಆಗಿನ ಕಾಲದಲ್ಲಿ ಅಮೆರಿಕಕ್ಕೆ ಹೋಗೋ ಸುಲಭ ಇರಲಿಲ್ಲ, ದುಡ್ಡಿರಲಿಲ್ಲ. ಅಪ್ಪ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಕನ್ನಡ ಶಾಲೆ ಮಾಸ್ಟರ್, ಮಗ ಹೋಗ್ತಾನೆ ಅಂತ ಆಸೆಯಿಂದ ತಮ್ಮ ಹೊಲ ಎಲ್ಲ ಮಾರಿ ಮಗನ ಕಳಿಸಿದ್ರು. ಈ ಮಗ ಅಮೆರಿಕಕ್ಕೆ ಹೋದ, ಸಂಶೋಧನೆ ಮಾಡ್ತಾ ಮಾಡ್ತಾನೆ ಅಮೆರಿಕನ್ ಹುಡುಗಿನ ಮದುವೆ ಆದ. ಮದುವೆ ಆದ ತಪ್ಪಲ್ಲ, ಆದ್ರೆ ಅಪ್ಪ ಅಮ್ಮನ ಹೇಳೂ ಇಲ್ಲ ಮದುವೆ ಆಗಿದ್ದೀನಿ ಅಂತ. ನಾವು ಒಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಮದುವೆ ಆಗಿದ್ದಾನೆ ಅಂತ. 4-5 ವರ್ಷ ಬರಲಿಲ್ಲ ಅವನು, ಗೊತ್ತಾಯ್ತು 5 ವರ್ಷ ಬರ್ತಿದ್ದಾನೆ ಒಂದೇ ಸಲ ಮೊದಲೇ ಸಲ. ಆಗಾಗಲೂ ಮಗಳು ಹುಟ್ಟಿದ್ಲು ಅವನಿಗೆ. ಆಮೇಲೆ ನಾನೇನು ಮಾಡಿದೆ, ಅಕಸ್ಮಾತ್ ಬೆಳಗಾವಲ್ಲಿ ಇರೋದ್ರಿಂದ ಏರ್ಪೋರ್ಟಿಗೆ ಹೋಗಿದ್ದೆ ನಾನು. ಸಣ್ಣ ಏರ್ಪೋರ್ಟ್ ಅವಾಗ ಬೆಳಗಾವದು. ಒಳಗಡೆ ಹೋದರೆ ಆ ಸೋಫಾದ ಮೇಲೆ ಎದುರುಗಡೆಗೆ ಅವ್ರ ಅಪ್ಪ ಕೂತಿದ್ದಾರೆ. ಕಣ್ಮುಂದು ಚಿತ್ರ ಬರಬೇಕು ನಿಮಗೆ, ರಿಟೈರ್ಡ್ ಮೇಸ್ಟ್ರು, ಮುದ್ದೆ ಮುದ್ದೆ ಆದಂಥ ಧೋತ್ರು, ಒಂದು ಮುದ್ದೆ ಆದ ಕೋಟು, ತಲೆಗೊಂದು ಟೊಪ್ಪಿಗೆ, ಮುಖದ ಮೇಲೆ 4 ದಿವಸ ಗಡ್ಡ, ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ಕೂತಿದ್ದಾರೆ. ನಾನು ಹೋಗಿ ನಮಸ್ಕಾರ ಮಾಡಿ, ಏನು ಕಾಕ ಮಗ ಬರ್ತಾನಲ್ಲ ಈಗ ಅಂದೆ. ಹೌದಪ್ಪ 5 ವರ್ಷ ನೋಡಿಲ್ಲ ಅದಕ್ಕೆ ಬಂದಿದ್ದೀನಿ ಅಂದರು. ಕೂಡ್ರಿ ಬರ್ತಾನೆ ಈಗ ಅಂಥೇಳಿ ಒಳಗಡೆ ಹೋದೆ. ಬಾಂಬೆದಿಂದ ಬರಬೇಕು ವಿಮಾನ ಬಂತು. ಅವನ ಜೊತೆಗೆ ಒಂದು 8 ಜನ ಬೇರೆ ಬೇರೆ ಹುಡುಗರು ಹುಡುಗಿಯರು ಬಂದಿದ್ರು, ಅವ್ರು ಮಾಡರ್ನ್ ಮಂದಿ. ಅವ್ರು ನಗ್ನಗ್ತಾ ಹೊರಗೆ ಬಂದರು. ಒಂದು 5 ನಿಮಿಷ ನಿಂತಿದ್ವಿ, ಅವರಪ್ಪ ಕಾಣಿಸ್ಲೇ ಇಲ್ಲ. ಅಲ್ಲೋ ನಿಮ್ಮಪ್ಪ ಬಂದಿದ್ರಲ್ಲೋ ಅಂದೆ. ನೋಡಲಿಲ್ಲ ಅಂದ, ಯಾಕೋ ಸುಳ್ಳು ಹೇಳ್ತಾನೆ ಅನಿಸ್ತು ನನಗೆ. ಮತ್ತೆ ಇಲ್ಲ ಅಂದ ಏನು ಮಾಡು, ಕಾರಲ್ಲಿ ಅವ್ನು ಊರಿಗೆ ಹೋದ್ವಿ ಹಳ್ಳಿಗೆ. ಊರಿಗೆ ಹೋದ್ಮೇಲೆ ಮುಂದೆ 2-2.5 ತಾಸು ಆದ್ಮೇಲೆ ಅಪ್ಪ ಬಂದರು ಅಲ್ಲಿ. ನಾ ಕೇಳಿದೆ, ಏನು ರೀ ಕಾಕ ಇದು, ಮಗ ಬರ್ತಾನೆ ಅಂತ ಏರ್ಪೋರ್ಟಲ್ಲಿ ಕಾಯ್ಕೊಂಡಿದ್ರಿ, ಇಟ್ಟು ಹೂ ಇಟ್ಕೊಂಡು ಕೂತಿದ್ರಿ ಕೊಡ್ಬೇಕಂತೆ, ಮತ್ತೆ ಕೊಡಲೇ ಇಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ ಮಾತು ಭಾಳ ಚಂದ. ಇಲ್ಲಪ್ಪ ನೋಡಿದೆ, ಭಾಳ ಚೆನ್ನಾಗಿದ್ದಾನೆ ಹುಡುಗ, ಚೆನ್ನಾಗಿ ಕಾಣಿಸ್ತಾನೀಗ, ಆದರೆ ಎಲ್ಲ ಹೊಸ ಹುಡುಗರ ಜೊತೆಗಿದ್ದಾನೆ ನೋಡೋನು, ನಾನು ಹಳಬ, ಈ ನಮ್ಮ ವೇಷ ಭೂಷಣ ಅಷ್ಟು ಚೆನ್ನಾಗಿರೋಲ್ಲ. ಅವ್ನು ನೋಡಿದೆ ನಾನು, ನಾನು ಅವ್ನು ನೋಡಿದೆ, ಅವನು ನಾನು ನೋಡ್ದೆ. ಪಾಪ ಅವನಿಗೆ ಯಾಕೆ ಮುಜುಗ್ರಹ ಮಾಡಬೇಕು, ಹಾಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಕೊಟ್ರಾಯ್ತು ಅಂತ ಮನೆಗೆ ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ದೃಶ್ಯ ಇದ್ದಾವೆ ಸ್ನೇಹಿತರೆ. ಒಂದು, 2 PhD ಮಾಡಿದ ಮನುಷ್ಯನಿಗೆ ಅಪ್ಪನ ನೋಡಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಈ ಹಳ್ಳಿ ಮನುಷ್ಯ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದವನಿಗೆ ಎಲ್ಲಿ ನನ್ನ ಮಗನ ಮುಖದ ಮೇಲೆ ಬೇಸರದ ಗೆರೆ ಬಂದ್ಬಿಡ್ತದೋ ಅಂತ ಹೇಳಿ ಮನೆಗೆ ಬಂದ್ರಲ್ಲ, ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ, ಇದರೊಳಗೆ ಶಿಕ್ಷಣ ಪಡ್ಕೊಂಡವ್ರು ಯಾರು, ಸಾಕ್ಷರರು ಯಾರು, ಈ ವ್ಯತ್ಯಾಸ ನಾನು ಕಾಡುತ್ತೆ. ಸಾಕ್ಷರತೆ ಮತ್ತು ಜ್ಞಾನ, ಸಾಕ್ಷರರು ಯಾರು, ವಿದ್ಯಾವಂತರು ಯಾರು. ನನ್ನ ಪ್ರಕಾರ ಮಗನಿಗೆ ಸಾಕ್ಷರತೆ ಸಿಕ್ಕಿದೆ, 2 PhD ಸಿಕ್ಕಿದೆ, ಆದರೆ ಶಿಕ್ಷಣ ಸಿಕ್ಕದ್ದು ಅಪ್ಪನಿಗೆ. ಶಿಕ್ಷಣ ಅನ್ನುವಂಥದ್ದು ಭಾರ ಅಲ್ಲ, ಶಿಕ್ಷಣ ಸಂಸ್ಕೃತಿಯ ಪ್ರತೀಕ. ದಯವಿಟ್ಟು ಗಮನಿಸಿ, ಕಲ್ಲು ಪ್ರಕೃತಿ, ಅದನ್ನು ಚೆನ್ನಾಗಿ ಕಟ್ಟಿದಾಗ ಒಂದು ವಿಗ್ರಹ ಆಗ್ತದೆ, ಅದು ಸಂಸ್ಕೃತಿ. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ ಅಲ್ಲ. ಎಲ್ಲರಿಗೂ ಕಂಠ ಇದೆ, ಅದು ಪ್ರಕೃತಿ. ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ, ಪ್ರಕೃತಿ. ನೃತ್ಯ ಸಂಸ್ಕೃತಿ. ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಸಂಸ್ಕೃತಿ ಆಗೋದಿಲ್ಲ. ಪ್ರಕೃತಿಯ ಮೇಲೆ ಪರಿಶ್ರಮ ಪಟ್ಟಾಗ, ಜ್ಞಾನದಿಂದ ಹಾಕಿದಾಗ ಅದು ಸಂಸ್ಕೃತಿ ಆಗ್ತದೆ. ಆಗ ತಾನೇ ಹುಟ್ಟಿದಂತಹ ಮಗು ಇದೆಯಲ್ಲ, ಅದು 25 ವರ್ಷ ಬೆಳೆದು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಏನೇನು ಪರಿಷ್ಕಾರಗಳಾಗಬೇಕೋ, ಸಂಸ್ಕಾರಗಳಾಗಬೇಕೋ, ಅದಕ್ಕೆ ಶಿಕ್ಷಣ ಅಂತ ಹೆಸರು. ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ. ಆ ಸಂಸ್ಕಾರ ಆಗದೆ ಹೋದರೆ ಅದು ಬರೀ ಅಕ್ಷರಸ್ಥರಾಗ್ತಾರೆ ಹೊರತಾಗಿ ಶಿಕ್ಷಣ ಪಡೆದವರಾಗೋದಿಲ್ಲ. ಅದಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಮುಂದೆ ಆಯ್ಕೆ ಇರೋದು, ನಮ್ಮ ಮಕ್ಕಳು ಶಿಕ್ಷಣ ಪಡ್ಕೊಳ್ಬೇಕೋ ಅಕ್ಷರ ಪಡ್ಕೊಳ್ಬೇಕು. ದಯವಿಟ್ಟು ಜ್ಞಾನದ ಕಡೆ ಮುಖ ಮಾಡೋಣ, ಅಕ್ಷರದ ಕಡೆ ಬೇಡ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸಿ ನಾನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಹಡಪದ ಅಪ್ಪಣ್ಣ ಅವರ ರಚನೆಯನ್ನು ಹಾಡಿದ್ದಾರೆ ಡಿ ಕುಮಾರದಾಸ್ ಮತ್ತು ಬಾಲಚಂದ್ರ ನಾಕೋಡ್. ಓದಿದರೇನಯ್ಯ ಗಾದೆಯ ಮಾತಾಯಿತು

ಕೆಪಿ ಶ್ರೀನಿವಾಸ್ ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ ವಾದಿರಾಜರ ರಚನೆ ಸಾರಿದೆ ನಿನ್ನ ವೆಂಕಟರನ್ನ ಕಾಯಬೇಕೆನ್ನ

0: ಫೇವರಿಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಬಸವೇಶ್ವರರ ವಚನ ಅನಂತ ಕುಲಕರ್ಣಿಯವರ ಧ್ವನಿಯಲ್ಲಿ. ಆಡಿ ಕಾಲು ದಣಿಯುವು, ನೋಡಿ ಕಣ್ಣು ದಣಿಯುವು,

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18 ರಿಂದ 60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸುಮಂಗಲ ಹಾಗೂ ಜಯದೇವಿ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ ಅನುಕಾಲವು ಚಿಂತೆ ಜೀವಕ್ಕೆ

ಪ್ರಣಯಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನ ಬಿಂಡಿಗೆ ನವಿಲೆ ಭಗವಾನ್ ಅವರಿಂದ.

0: ಚಿಂತನ ಬೆಂಡಿಗ ನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ

0: ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಥೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆ ಇದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಡು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ. ಪಶ್ಚಿಮ ಘಟ್ಟಗಳು ನಯನ ಮನೋಹರವಾಗಿರುವುದಲ್ಲದೆ ಜೀವ ವೈವಿಧ್ಯಗಳ ತಾಣವೂ ಹೌದು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಾದುಹೋಗುವ ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಲವಾರು ವಿಶೇಷ ಗುಣಗಳುಳ್ಳ ಹಾಗೂ ಬೆಳಕಿಗೆ ಬಾರದೆ ಎಲೆ ಮರೆಕಾಯಿಯಂತಿರುವ ವಿಧ ವಿಧವಾದ ಹಣ್ಣು ತರಕಾರಿಗಳನ್ನು ಕಾಣಬಹುದು. ಈ ಸಾಲಿಗೆ ಸೇರುವ ವಿಶೇಷವಾದ ಬೆಳೆ ಎಂದರೆ ಮಾಡಹಾಗಲ. ಸಿಹಿ ಹಾಗಲ, ಕರ್ಲಿಕಾಯಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಹಾಗಲ ಜಾತಿಯ ತರಕಾರಿಯ ವೈಜ್ಞಾನಿಕ ಹೆಸರು ಮೊಮೋರ್ಡಿಕಾ ಡಯೋಕ. ಕರ್ನಾಟಕ ಹೊರತಾಗಿ ಹೆಚ್ಚು ಮಳೆ ಬೀಳುವ ಘಟ್ಟ ಪ್ರದೇಶ ರಾಜ್ಯಗಳಾದ
2: ಕೇರಳ

0: ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ತರಕಾರಿಯು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಬುಡಕಟ್ಟು ಜನಾಂಗದವರು ಪ್ರತಿದಿನ ನೈಸರ್ಗಿಕವಾಗಿ ಅರಣ್ಯದಲ್ಲಿ ಬೆಳೆದಿರುವ ಬಳ್ಳಿಗಳಿಂದ ಇದರ ಕಾಯಿಯನ್ನು ಸಂಗ್ರಹಿಸಿ ದೈನಂದಿನ ತರಕಾರಿಯಾಗಿ ಉಪಯೋಗಿಸುತ್ತಾರೆ. ರಾಜ್ಯದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಸ್ವಾಭಾವಿಕವಾಗಿ ಕಾಣಿಸಿಕೊಳ್ಳುವಂತಹ ಈ ವಿಶಿಷ್ಟ ತರಕಾರಿ ಮಳೆಗಾಲ ಮುಗಿಯುತ್ತಿದ್ದಂತೆ ಮಾಯವಾಗಿ ಬಿಡುತ್ತೆ. ಮೃದು ಮುಳ್ಳುಗಳಿಂದ ಕೂಡಿದ ಇದರ ಕಾಯಿಗಳು ಅತಿ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದ್ದು ಪಲ್ಯ ಹಾಗೂ ಪಾನಕ ತಯಾರಿಕೆಗಾಗಿ ಉಪಯೋಗಿಸಲಾಗುತ್ತೆ. ತಾಯಂದಿರು ಹಾಲುಣಿಸುವ ಶಿಶುಗಳಲ್ಲಿ ವಾಂತಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಈ ತರಕಾರಿಯನ್ನು ಸೇವಿಸಬಹುದು. ಹಾಗೂ ಇದರ ತಾಜಾ ಹಣ್ಣುಗಳು ಶೇಕಡ 12-14% ಪ್ರೋಟೀನ್ ಅನ್ನು ಹೊಂದಿರುತ್ತೆ. ಇತ್ತೀಚಿನ ಸಂಶೋಧನೆಗಳಿಂದ ಮಧುಮೇಹ ನಿಯಂತ್ರಣಕ್ಕೂ ಇದು ಉತ್ತಮ ಎಂದು ತಿಳಿದು ಬಂದಿದೆ. ಎಳೆಕಾಯಿಗಳು ಕಹಿಯಾಗಿರದೆ ಸಿಹಿಯಾಗಿರುತ್ತೆ ಮತ್ತು ಹೆಚ್ಚಿನ ಪ್ರಮಾಣದ ಜೀವಸತ್ವ ಎ ಹಾಗೂ ಕ್ಯಾನ್ಸರ್ ನಿರೋಧಕ ಅಂಶಗಳನ್ನು ಒಳಗೊಂಡಿದೆ. ಇದು ಬಹುವಾರ್ಷಿಕ ದ್ವಿಲಿಂಗಿ ತರಕಾರಿಯಾಗಿದ್ದು ಹೆಣ್ಣು ಮತ್ತು ಗಂಡು ಹೂವುಗಳು ಪ್ರತ್ಯೇಕ ಗಿಡಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಕೃತಕ ಪರಾಗಸ್ಪರ್ಶ ಕ್ರಿಯೆ ಅತ್ಯಗತ್ಯ. ಕೇವಲ ಮನೆಯ ಹಿತ್ತಲಿಗೆ ಸೀಮಿತವಾಗಿರುವಂತಹ ಈ ಬೆಳೆಯನ್ನು ರೈತರು ಆರ್ಥಿಕ ಬೆಳೆಯಾಗಿಯೂ ಬೆಳೆಯಬಹುದು. ಸ್ಥಳೀಯವಾಗಿ ಲಭ್ಯವಾಗುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಉದ್ದನೆಯ ಮತ್ತು ದಪ್ಪ ಗಾತ್ರದ ಕಾಯಿಗಳಿದ್ದು ಮೃದುವಾದ ಮುಳ್ಳುಗಳನ್ನು ಹೊಂದಿರುವ ಪ್ರತಿ ಬಳ್ಳಿಯು 70-100 ಕಾಯಿಗಳನ್ನು ಕಚ್ಚುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹೆಚ್ಚು ಮಳೆ ಬೀಳುವ ಮತ್ತು ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಈ ಬೆಳೆಯು ಕಂಡುಬರುತ್ತೆ. ಹೆಚ್ಚು ಸಾವಯವ ಅಂಶವಿರುವ, ನೀರು ಬಸಿದು ಹೋಗುವ 5.5-7% ರಸಸಾರ ಹೊಂದಿದ ಮಣ್ಣು ಈ ಬೆಳೆಗೆ ಸೂಕ್ತ. ಮರದ ನೆರಳಿನಲ್ಲಿಯೂ ಈ ಬೆಳೆಯನ್ನು ಬೆಳೆಯಬಹುದು. ಆದರೆ ವಾಣಿಜ್ಯ ಬೇಸಾಯಕ್ಕೆ ಮುಂದಾದಾಗ ಚೌಕಾಕಾರದ ಚಪ್ಪರಗಳನ್ನು ನಿರ್ಮಿಸಿ ಬಳ್ಳಿಗಳನ್ನು ಹಬ್ಬಿಸಬಹುದು. ಬಿಸಿಲಿನ ಜಳ ಹೆಚ್ಚಾದಾಗ ಶೇಕಡ 50% ನೆರಳು ಪರದೆಗಳನ್ನು ಉಪಯೋಗಿಸಿ ತಂಪು ಹವಾಗುಣವನ್ನು ಕೃತಕವಾಗಿ ನಿರ್ಮಿಸಬೇಕಾಗುತ್ತೆ. ಬೀಜ ಅಥವಾ ಬೇರುಗಡ್ಡೆಗಳನ್ನು ಉಪಯೋಗಿಸಿ ವಂಶಾಭಿವೃದ್ಧಿ ಮಾಡಬಹುದು. ಕಾಯಿಗಳು ಚೆನ್ನಾಗಿ ಬಲಿತು ಮಾಗುವಾಗ ಮೇಲ್ಭಾಗ ಹಳದಿ ಬಣ್ಣಕ್ಕೆ ಬಂದು ಒಳಭಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆಗ ಬೀಜಗಳು ಕೂಡ ಬಲಿತು ಕಪ್ಪು ಬಣ್ಣ ಹೊಂದಿರುತ್ತೆ. ಪ್ರತಿ ಹಣ್ಣಿನಲ್ಲೂ 32-37 ಬೀಜಗಳು ಕಂಡುಬರುತ್ತೆ. ಇಂತಹ ಬೀಜಗಳನ್ನು ಸಂಗ್ರಹಿಸಿಟ್ಟುಕೊಂಡು ತಂಪಾದ ಒಣ ಪ್ರದೇಶಗಳಲ್ಲಿ ಹುಳಗಳ ಬಾಧೆ ಇರದಂತೆ ಸಂಗ್ರಹಿಸಿಟ್ಟುಕೊಳ್ಳಬೇಕು. ಬೇರುಗಡ್ಡೆ ಅಥವಾ ಬೀಜಗಳಿಂದ ಉತ್ಪಾದಿಸಿದ ಸಸಿಗಳನ್ನು ಮುಂಗಾರು ಪ್ರಾರಂಭವಾದಾಗ ಸಾಲಿನಿಂದ ಸಾಲಿಗೆ 6 ಮತ್ತು ಗಿಡದಿಂದ ಗಿಡಕ್ಕೆ 3 ಅಂತರ ನೀಡಿ ಈ ಮೊದಲೇ ತೆಗೆದ ಗುಂಡಿಗಳಲ್ಲಿ ನಾಟಿಯನ್ನು ಮಾಡಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 2,400 ಸಂಖ್ಯೆ ಗಿಡಗಳ ಅವಶ್ಯಕತೆ ಇರುತ್ತೆ. ನಾಟಿ ಮಾಡಿದ ನಂತರ ಬಳ್ಳಿಗೆ ಆಧಾರವಾಗಿ ಕೋಲನ್ನು ನೀಡಿ GI ತಂತಿ ಬಳಸಿ ನಿರ್ಮಿಸಿದ ಚಪ್ಪರದ ಮೇಲೆ ಹಬ್ಬಿಸಬೇಕು. ಪ್ರತಿ ಬಳ್ಳಿಯು 90 ಸುಮಾರು 10-12 ಬೆಳೆಯುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ಬಳ್ಳಿಯಲ್ಲಿ 2 ಕವಲುಗಳು ಇರುವಂತೆ ನೋಡಿಕೊಳ್ಳಬೇಕು. ನಾಟಿ ಮಾಡಿದ 37-40 ಬಳ್ಳಿಯು ಬೆಳೆದು ಹೂ ಬಿಡಲು ಪ್ರಾರಂಭಿಸುತ್ತೆ. ಹೂಗಳು ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಪ್ರತಿ ಬಳ್ಳಿಯು ತನ್ನ ಜೀವಿತಾವಧಿಯ 100-120 100-150 ಕಾಯಿಗಳನ್ನು ಬಿಡುತ್ತವೆ. ಈ ಬೆಳೆಯು ದ್ವಿಲಿಂಗಿಯಾದ ಕಾರಣ ನೈಸರ್ಗಿಕವಾಗಿ ದುಂಬಿಗಳು ಪರಾಗಸ್ಪರ್ಶ ಮಾಡುತ್ತವೆ. ಇದರಿಂದ ಕೇವಲ ಶೇಕಡ 10-15% ಹೂಗಳು ಕಾಯಿ ಕಚ್ಚುತ್ತವೆ. ಆದರೆ ಇಳುವರಿ ಹೆಚ್ಚಿಸಲು ಕೃತಕ ಪರಾಗಸ್ಪರ್ಶದ ಅವಶ್ಯಕತೆ ಇರುತ್ತೆ. ಕೈಯಿಂದ ಕೃತಕ ಪರಾಗಸ್ಪರ್ಶ ಮಾಡುವುದರಿಂದ ಕಾಯಿ ಕಚ್ಚುವಿಕೆಯನ್ನು ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಸಬಹುದು. ಬೆಳಿಗ್ಗೆ 8 10:30 ಶಲಾಕಾಗ್ರವು ಹೆಚ್ಚಿಗೆ ಫಲವತ್ತಾಗಿರುವುದರಿಂದ ಈ ಸಮಯದಲ್ಲಿ ಕೃತಕ ಪರಾಗಸ್ಪರ್ಶವನ್ನು ಮಾಡಬಹುದು. ಇದರಿಂದ ಕಾಯಿ ಕಚ್ಚುವಿಕೆಯನ್ನು ಶೇಕಡ 75% ಹೆಚ್ಚಿಸಬಹುದು. ಈ ಮಾಡ ಹಗಲ ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಯಲು ನೂತನ ಬೆಳೆಯಾಗಿರೋದ್ರಿಂದ ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಕಾಯಿ ಕಚ್ಚಿದ 22-26 ದಿವಸಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಪ್ರತಿ ಹೆಕ್ಟೇರ್ಗೆ 8-10 ಇಳುವರಿ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುದೆಯಲ್ಲಿ ಭಕ್ತಿಗೀತೆಗಳು. ಅಕ್ಕ ಮಹಾದೇವಿಯವರ ವಚನವನ್ನು ಹಾಡಿದ್ದಾರೆ HK ರಘು. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ದಿವ್ಯಾ ಸಂಪತ್ ಅವರ ಧ್ವನಿಯಲ್ಲಿ ಅಕ್ಕಮಹಾದೇವಿಯವರ ವಚನ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಅಲ್ಲಮ ಪ್ರಭು ಅವರ ವಚನ ದಿವ್ಯಾ ಸಂಪತ್ ಅವರ ಧ್ವನಿಯಲ್ಲಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ.

ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆಗಳು.

ಆಕಾಶವಾಣಿ ಕಾರವಾರ ಸಮಯ 7:02 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ

0: ವಿನ್ಯಾಸಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವ ಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು ನೂರಾರು ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ ನೂರಾರು ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಯುವಕರು myBharat.gov.in ಗೆ ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
0: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೆ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೆ ಸಹಜಾ ಭೀ ಹೈ, ಸಂವಾರಾ ಭೀ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜೀ ಕಿ ಸ್ಮೃತಿಯಾ ಭೀ ಮೈಸೂರು ಕಿ ವಿರಾಸತ್ ಕಾ ಹೀ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೈ ಉಸ್ ಐತಿಹಾಸಿಕ ಭವನ್ ಮೇ ಭೀ ಗಯಾ ಥಾ ಜಹಾ ಸ್ವಾಮಿ ವಿವೇಕಾನಂದ ಜೀ ನೆ ಅಪ್ನೆ ಪ್ರವಾಸ ಕೆ ದೌರಾನ್ ಕುಛ್ ಸಮಯ ಬಿತಾಯಾ ಥಾ. ಕರ್ನಾಟಕ ಕೆ ಕಿತನೆ ಹೀ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೆ ರಹೆ. ರಾಷ್ಟ್ರ ಕವಿ ಕುವೆಂಪು ಜೆಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೆ ಉನ್ಕಾ ಭೀ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ ದೇ ರಹೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000ಕ್ಕೂ ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ.

0: ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳಿರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದರೂ ಕೂಡ ಸತತವಾಗಿ ಅವರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತಹ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡಬೇಕಾದೇನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವ್ರದ್ದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
0: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಾವಗೀತೆಗಳು. ಕುವೆಂಪು ಅವರ ರಚನೆಯನ್ನು ಹಾಡಿದ್ದಾರೆ ಶಿವಮುಖ ಸುಬ್ಬಣ್ಣ ಹಾಗೂ ರತ್ನಮಾಲಾ ಪ್ರಕಾಶ್. ನೋಡಲ್ಲಿ ಮೂಡಿರುವುದು ಮುಗಿಲಿನಲ್ಲಿ ಮಳೆಬಿಲ್ಲು

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆ, ಹಾಡಿದ್ದಾರೆ ಶಿವಮುಖ ಸುಬ್ಬಣ್ಣ. ಎಂದೂ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18 ರಿಂದ 60

0: ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
2: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ, ಸ್ವಾಸ್ಥ್ಯ ಕಾಪಾಡಿ.

ಆಕಾಶವಾಣಿ ಕಾರವಾರ ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡ ವಾರ್ತೆಗಳು.

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಕಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ

ರಾಮ್ ಕುಮಾರ್ ರಾಮನಾಥನ್, ವೈಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾ ಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು

0: ಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಯೋವಿಚ್ ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋವಿಚ್ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ ಡಿಎಸ್ಸಿ A24 ಅನ್ನು ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಡೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ 2020ರಿಂದ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ದತಿ ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. ಜುಲೈ 1ರಿಂದ 31ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆ ಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ದ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ದರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದಡಿಯಲ್ಲಿ ಶಸ್ತಾಸ್ತ್ರ ತ್ಯಜಿಸಲು ಸಿದ್ದ ಎಂದು ಹಮಾಸ್ ಘೋಷಿಸಿದ್ದರೂ ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜ್

ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-7 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಗಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೌಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ದ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ದ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ದ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಟ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರೂಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹ್ಮದ್ಯಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನ್ನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026 ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ದ 6-2, 6-3 ಅಂತರದಲ್ಲಿ ಜಯಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ಎಟಿಪಿ ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ದ ಮಿಲಿಟರಿ

0: ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವೈಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಚಿತ್ರಗೀತೆಗಳು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಪ್ಪಾಳೆ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸೈನಿಕ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಣಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:00. ಇನ್ನು ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಚಿತ್ರಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಕಾರ್ಯಕ್ರಮ ಮೂಡಿಬರುವುದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಾರಣಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿ ಗೈದಿಸಿರೆ ಸಾಕು. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿ ಗೈದಿಸಿರೆ ಸಾಕು. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ವವನೂಟ, ಮಂಕುತಿಮ್ಮ. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ವವನೂಟ, ಮಂಕುತಿಮ್ಮ.
1: ಓಲೆಕಾರನಿಗೇಕೆ

ಇದು ಕನ್ನಡದಲ್ಲಿ ಹೊಸ ಗಾದೆ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ. ಓಲೆ ಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಬಹಳ ಒಳ್ಳೆ ಮಾತಿದು. ಅಂಚೆಯಾಳು ಅಂತ ನಾನು ಹೇಳಿದೆ ಹಿಂದಿನ ಪದ್ಯದಲ್ಲಿ. ಆ ಅಂಚೆ ಆಳಿನ ಕೆಲಸ ಏನಪ್ಪ ಅಂದ್ರೆ, ಅಯ್ಯ ನೀನು ಸುದ್ದಿ ವಾಹಕ, ನೀನೊಂದು ಮಾಧ್ಯಮ, ಆಕಾಶವಾಣಿ ಇದೆ, ದೂರದರ್ಶನ ಇದೆ, ನ್ಯೂಸ್ ಪೇಪರ್ ಇದೆ, ಹೇಳಿದ್ದನ್ನ ಹೇಳ್ತವೆ ಅಷ್ಟೇನೆ, ಅವಕ್ಕೇನು ಅನಿಸೋದಿಲ್ಲ. ಈಗ ಕೆಲಸ ಅದೇನು ಅಂದ್ರೆ ಮುಗಿಸೋದು, ನೀವು ಸಂದೇಶ ಕೊಟ್ಟಿರ್ತಾನೆ ಅದನ್ನ ಓದೋದಷ್ಟೇ ಪಟ್ಟಿಕಾರನ ಕೆಲಸ. ಸಾಲಗಳು, ಶೂಲಗಳು, ನೋವುಗಳು, ನಲುವುಗಳು, ಓಲೆಗಳನ್ನು ಅವರವರಿಗೆ ಐದಿಸಿರೆ ಸಾಕು, ಅಷ್ಟಪಡಿ ಮಾಡಬೇಕಾದ್ದು. ಈ ಪತ್ರ ಇದೆಯಲ್ಲಪ್ಪ, ಆ ಪತ್ರನ ತಗೊಂಡೋಗಿ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಬಿಡು ಅಷ್ಟೇನೆ, ಅಷ್ಟೇ ನಿನ್ನ ಕೆಲಸ. ಕಾಲೋಟ ಅವನೂಟ, ಇದು ಹಿಂದಿನ ಕಾಲದಲ್ಲಿ ಪೋಸ್ಟ್ಮನ್ಗಳು ಕೈನಲ್ಲಿ ಒಂದು ದೊಡ್ಡ ಕೋಲನ್ನು ಹಿಡಿದು ಮೇಲೆ ಧ್ವಜ ಸಿಗಿಸ್ಕೊಂಡು ಕಾಲಿಗೆ ಬಳೆ ಕಟ್ಕೊಂಡು ಹೋಗ್ತಾ ಇದ್ರು, ಕಾಲೋಟ, ಕಾಲಲ್ಲೇ ಹೋಗ್ತಾ ಇದ್ದಿದ್ದವರು ಅಂತ. ಆದ್ರಿಂದ ಕಾಲೋಟ ಯಾಕೆ ಅಂದ್ರೆ ಅದು ಅವನೂಟ, ಅವನ ಆಹಾರನೇ ಅದು. ಅಂದ್ರೆ ಅವನಿಗೆ ಬದುಕನ್ನು ಕೊಡೋದೇ ಪೋಸ್ಟ್ಮನ್ ಕೆಲಸ. ಇನ್ನೊಂದು ನಡೆದಾಟವೇ, ತಿರುಗಾಟವೇ, ಸುದ್ದಿ ವಾಹಕ ಕಾರ್ಯವೇ ಅವನ ಕೆಲಸ. ಹೀಗೆ ಇಂಥ ಸೊಗಸಾದ ಪ್ರತಿಮೆ ಪೋಸ್ಟ್ಮ್ಯಾನ್, ಅಂಚೆಯಾಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾಲೋಟವಂತೂ ಸಂಚಾರವೇ ಅವನ ಬದುಕಿನ ಮಾರ್ಗವಾಗಿತ್ತು ಅಂತ ಸ್ಪಷ್ಟವಾಗಿ ಸೂಚಿಸುತ್ತೆ. ನೋಡಿ, ಓಲೆಕಾರ ಅಂದರೆ ಇಲ್ಲಿ ಅರ್ಥ ಅವನು ಒಂದು ಕಾರ್ಯಕ್ಕೆ ನಿಯುಕ್ತನಾದವನು. ನಿಜವಾಗಿ ಸಂಬಂಧನೇ ಇಲ್ಲ, ಯಾರ್ಯಾರಿಗೆ ಏನೇನು ಪತ್ರ ಬರುತ್ತೋ, ಸುಖದ್ದಿರುತ್ತೋ ದುಃಖದ್ದಿರುತ್ತೋ. ಈಗಂತೂ ಎರಡನೇ ಅಂಚೆ ಅಂತ ನರಸಿಂಹಸ್ವಾಮಿಗಳು ಹೊಸ ಸೃಷ್ಟಿ ಮಾಡಿದ್ದಾರೆ. ಮೊದಲು ನಮ್ಮ ಬದುಕಿಗೆ ಏನು ಬರುತ್ತೋ ಅದಲ್ಲ, ಎರಡನೇ ಅಂಚೆನಲ್ಲೂ ಕೆಲವು ಸಂಗತಿಗಳು ಬರಬಹುದು ಅಂತ ಹೇಳಿಬಿಟ್ಟು ಅದರಿಂದ ನೀನು ಅವ್ರಿಗೆ ಕೊಟ್ಬಿಡಬೇಕಾಗ್ದಾನ. ಅದರ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಸರಿಯಾಗಿ ಸುದ್ದಿ ಏನು ಗೊತ್ತಿದೆ ನಮಗೆ, ಯಾರು ಹತ್ತೋದು ಅಂತ ಬಂದಿರ್ಬೋದು ಅಥವಾ ನಿಮ್ಗೆ ಕಲ್ಯಾಣ ಅಂತ ಬಂದಿರ್ಬೋದು, ನಿನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿರ್ಬೋದು. ಅದರಿಂದ ನಿನಗೂ ಅದಕ್ಕೂ ಸಂಬಂಧ ಇಲ್ಲ.

ನಗುಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ನಗುಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ. ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ.

0: ಬೆರಳು ಮಂಕುತಿಮ್ಮ ಮಂಕುತಿಮ್ಮ.
1: ಇದು ನಗುವು ಸಹಜದ ಧರ್ಮ, ಅದು ಬಹಳ ಪ್ರಸಿದ್ಧವಾಗಿದೆ, ಅವರೆಲ್ಲರೂ ಅದನ್ನೇ ಹೇಳ್ತಾರೆ. ಅದು ನಿಜವಾಗಿ ನಗುವಿನ ಸ್ವರೂಪ ಇಲ್ಲಿ ವ್ಯಕ್ತವಾಗಿರೋದು ಅದ್ಭುತ ರೀತಿಯಲ್ಲಿ. ನಗು ಮನದಿ ಲೋಗದ ವಿಕಾರಗಳನ್ನು ನೋಡಿ, ಇನ್ನೊಬ್ಬರ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಮನಸ್ಸಿನಲ್ಲಿ ನಗು ಬರಬೇಕೇ ಹೊರತು ಅದನ್ನ ಪ್ರಕಾಶ

ಎದುರಿಸಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ಲೋಕದ ಡೊಂಕ ಚಿದ್ದೋದಕ್ಕೆ ಹೊರಡಬೇಕಾಗಿಲ್ಲ. ನಾವು ಅವರ ಡೊಂಕತನವನ್ನು ನೋಡಿ ನಗಬೇಕಷ್ಟೇ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತ ಪುರದಾಸ್ ಹೇಳಿದಾಗ, ಹುಚ್ಚಪ್ಪ ಅಂದರೆ ಕಪಿ ಅಂತ, ಪುಚ್ಛ ಅಂದರೆ ಬಾಲ, ಬಾಲ ಉಳ್ಳವರ ಕಪಿಗಳ. ಈ ಕಪಿ ಚೇಷ್ಟೆಯನ್ನು ಕಂಡಾಗ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಪುರದಾಸವಾಣಿಯನ್ನು ಇಲ್ಲಿ ಬರುತ್ತೆ. ಆದರೆ ಅದನ್ನ ಪ್ರಪಂಚಕ್ಕೆ ಹೇಳಿ ಅವ್ರನ್ನ ಧಿಕ್ಕಾರ ಮಾಡಬೇಡ. ಬಿಗಿ ತುಟಿಯ ತುಟಿ ಬಿಗಿದುಕೋ, ಹೊಲಿ ನಿನ್ನ ತುಟಿಗಳನ್ನು ಅಂತ ಇನ್ನೊಂದು ಕಡೆ ಬರೀ ಹೇಳ್ತಾರವರು. ಹಾಗೆ ದುಡಿ ಒಂದು, ನೋವು ಪಡುವಂದು, ನಿನಗೆ ಕೆಲಸ ಮಾಡುವಾಗ, ನಿನಗೆ ಯಾತನೆ ತಿನ್ನುವಾಗ, ನಿನಗೆ ಬೇಸರವಾಗಿದ್ದಾಗ, ನಿನ್ನ ಮೇಲೆ ಯಾರಾದರೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಅನಿಸಿದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಿನ್ನಕ್ಕೂ ಅದನ್ನು ಸುಧಾರಿಸೋ. ಅಷ್ಟೇ ಅಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಇದು ಜಗತ್ತಿಗೆ ಒಂದು ಅಂತರಂಗ ಇದೆ, ಅದು ಏನೇನೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಪೊಗು ನೀನು ಜೀವಾಂತರಂಗದಲ್ಲಿ, ಆ ಎಲ್ಲ ವಸ್ತುಗಳು

0: ಪಿಚೇಷ್ಟಿಯನ್ನು ಕಂಡಾಗ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಪುನರ್ವಾಸವಾಣಿಯನ್ನು ಇಲ್ಲಿ ಬರುತ್ತೆ. ಆದರೆ ಅದನ್ನ ಪ್ರಪಂಚಕ್ಕೆ ಹೇಳಿ ಅವ್ರು ಧಿಕ್ಕಾರ ಮಾಡಬೇಡ. ಬಿಗಿ ತುಟಿಯ ತುಟಿ ಬಿಗಿದ್ಕೋ, ಹೊಲಿ ನಿನ್ನ ತುಟಿಗಳನ್ನು ಅಂತ ಇನ್ನೊಂದು ಕಡೆ ಬರೀ ಹೇಳ್ತಾರವರು. ಹಾಗೆ ದುಡಿ ಒಂದು ನೋವು ಪಡುವಂದು, ನಿನಗೆ ಕೆಲಸ ಮಾಡುವಾಗ, ನೀನು ಯಾತನೆ ತಿನ್ನುವಾಗ, ನಿನಗೆ ಬೇಸರವಾಗಿದ್ದಾಗ, ನಿನ್ನ ಮೇಲೆ ಯಾರಾದರೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಅನಿಸಿದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಿನ್ನಕ್ಕು ಅದನ್ನು ಸುಧಾರಿಸೋ. ಅಷ್ಟೇ ಅಲ್ಲ, ಬಹು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಇದು ಜಗತ್ತಿಗೆ ಒಂದು ಅಂತರಂಗ ಇದೆ, ಅದು ಏನೇನೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಪೊಗು ನೀನು ಜೀವಾಂತರಂಗದಲ್ಲಿ ಆ ಎಲ್ಲ ವಸ್ತುಗಳ ಅಂತರಂಗವನ್ನು ಪ್ರವೇಶ ಮಾಡುವ ಒಂದು ಶಕ್ತಿಯನ್ನು ಪಡ್ಕೋ. ಕೊನೆಯದಿದೆಯಲ್ಲ, ಎಲ್ಲಿಯವರೆಗೆ ನಗಬೇಕು ಗೊತ್ತಾ? ನಗು ಅಂದರೆ ಪ್ರಸನ್ನತೆ. ಎಲ್ಲಿಯವರೆಗೆ ಪ್ರಸನ್ನತೆ ಇಟ್ಕೊಳ್ಬೇಕು ಗೊತ್ತಾ? ಇವರು ಹೇಳ್ತಾರೆ, ಹೌದು ಹೇಳ್ತೇನೆ, ನಗು ನಗುತ್ತೆ ಬಾಳ್ ತೆರಳು. ಎಷ್ಟು ಸರಳವಾಗಿದೆ, ಎಷ್ಟು ಇದು ಆಶ್ಚರ್ಯ ಆಗುತ್ತೆ ಈ ಮಾತು. ನಗು ನಗುತ್ತೆ ಬಾಳು ಅಂತಂದಾಗ ಕೊನೆಗೆ ತೆರಳು, ಹೊರಟ್ಬಿಡು, ಮೂಟೆ ಕಟ್ಬಿಟ್ಟು ಹೊರಡ್ಬೇಕು. ನೀವು ಯಾವತ್ತು ಹೋಗ್ತಿರೋ ಗೊತ್ತಿಲ್ಲ. ಆದ್ದರಿಂದ ನೀನು ಜಗದಲ್ಲಿ ಇರಬೇಕಾದ ರೀತಿ ಇದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 60 ಕರೋಡ್ ಲೋಕ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ್ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ್ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1455 ಪರ್ ಕಾಲ್ ಕರೇ.
9: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
10: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ಹಚ್ಚ ಹಸಿರ ಪಚ್ಚೆ ಕಾಡು,
12: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
11: ಉಸಿರಾಗುವೆ
12: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
11: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
12: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
13: ನಾನು ಟೈಮ್ ಮಷೀನ್ ಹೊಂಟೆ, ನಾನು ನಿನ್ನೆ ಒಳಗ

0: ಅಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
1: ಅಪ್ಪ ಅಪ್ಪ ಡೈನೋಸಾರ್.
2: ತಂದೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
3: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
2: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
3: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
2: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
4: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
1: ಅಮ್ಮ ಅಮ್ಮ, ನನ್ನ ಹೆಂಗ್ ದಿಟ್ಟಿಸ್ ಹೇಳಿಕತ್ತಾರಮ್ಮ, ನನ್ನ ಹೆದರಿಕೆ ಆಗ್ಲಿಕತ್ತದಮ್ಮ. ಅಣ್ಣ ಆದ್ರೆ ಆರಾಮಾಗಿ ಅಂಗದಾಗ ಆಟ ಆಡ್ಬೋದು, ನಾ ಯಾಕಿಲ್ಲಮ್ಮ. ನೀನು ಹಂಗ ಮಾಡ್ತಿ, ಒಳಗ್ ಬಾ ಒಳಗ್ ಬಾ ಅಂತ ಕಾಡ್ತಿ, ನಾ ಏನ್ ಮಾಡ್ಲಿಮ್ಮ. ಯಾಕಮ್ಮ ನನ್ನ ಹಿಂಗ, ಯಾಕಮ್ಮ ನನ್ನ ಹಿಂಗ.
5: ಇಂಥ ಸತ್ಯದ ಪ್ರಶ್ನೆಗೆ ಏನ್ ಉತ್ತರ ಹೇಳಿ? ಸಾಧನೆ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗ್ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದ ಏನು?
6: ಉತ್ತರ ಅದ ಅಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
7: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ, ಮಹಿಳಾ ದೌರ್ಜನ್ಯವನ್ನ ಎಲ್ಲಾರು ಖಂಡಿಸೋಣ.
2: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.

0: ಆತ್ಮೀಯ ಕೇಳುಗರೆ, ಪ್ರತಿ ರವಿವಾರದಂತೆ ಇಂದು ಕೂಡ ತಾವೆಲ್ಲ ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಿ. ಇಂದು ತಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಸುವರ್ಣ ಶಿವಾನಂದ್. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0838225345, ಹಾಗೆ ಮೊಬೈಲ್ ಸಂಖ್ಯೆ 9480249740. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ಕೇಳುಗರು ಯಾರು ಅಂತ ನೋಡೋಣ. ಹಲೋ, ಸರಿ, ನಮ್ಮ ಕೇಳುಗರ ಒಂದು ಕರೆ ಕಟ್ಟಾಗಿದೆ. ನೋಡೋಣ ಮತ್ತೆ ಪ್ರಯತ್ನ ಮಾಡ್ತಾರೆ ಅಂತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿಕೊಂಡು ಬರೋಣ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ

0: ಯೋಜನೆ
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೆ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹಲೋ,
3: ನಮಸ್ಕಾರ.
2: ತಮ್ಮ ಹೆಸರು?
3: ರಮೇಶ್
2: ಅವರು.
3: ಹೌದ್ರಿ ಮೇಡಮ್, ಆರಾಮಿದ್ದೀರಿ ಮೇಡಮ್?
2: ಹಾ, ನಾವು ಚೆನ್ನಾಗಿದ್ದೇವೆ. ನೀವು ಹೇಗಿದ್ದೀರಿ? ಹೌದಾ, ಸರಿ. ಈಗ ನಿಮ್ಗೆ ಕರೆ ಸಿಕ್ಕಿದೆ ಅಲ್ವಾ ರಮೇಶ್ ಅವರೇ? ಫಸ್ಟ್ ಕಾಲರ್ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾವ ಗೀತೆಯನ್ನ ಹಾಡಬೇಕು ಅಂತ ಅನ್ಕೊಂಡಿದ್ದೀರಿ ರಮೇಶ್ ಅವರೇ? ಒಂದ್ ಸ್ವಲ್ಪ ನಿಮ್ಮ ಮಾತು ಸರಿಯಾಗಿ ಕೇಳಿ ಬರ್ತಾ ಇಲ್ಲ ನನ್ಗೆ. ನೀವು ಒಂದು ನೆಟ್ವರ್ಕ್ ಇರುವಂತ ಒಂದು ಸ್ಥಳದಲ್ಲಿ ಹೋಗಿ ಮಾತಾಡ್ತೀರಾ? ನೆಟ್ವರ್ಕ್ ಇದೆಯಾ ನಿಮ್ಗೆ? ಹೌದಾ, ಸರಿ ಹೇಳಿ ಹೇಳಿ. ಇವತ್ತು ನೀವು ಯಾವ ಗೀತೆಯನ್ನ ಹಾಡ್ತೀರಿ?
3: ಸುಷ್ಮಾ ಸ್ವರೂಪ್ ಸಾಹೇಬ್ರದ್ದು ಹಾಡ್ತೀನಿ ಮೇಡಮ್.
2: ಸರಿ, ಹಾಡಿ.
3: ಕ್ಲಿಯರ್ ಕೇಳ್ತಾ ಮೇಡಮ್?
2: ಹೌದು, ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಹಾ, ಹೇಳಿ.
3: ಹುಟ್ಟಿದ್ದು ಹೊಲಿ ಮನೆ ಬಿಟ್ಟಂತ ಕಾಯಿ ಮನೆ, ಹುಟ್ಟಿದ್ದು ಹೊಲಿ ಮನೆ ಬಿಟ್ಟಂತ ಕಾಯಿ ಮನೆ, ಎಷ್ಟಿದ್ದರೇನಿದು ಕಲೆ ಮನೆ, ಎಷ್ಟಿದ್ದರೇನಿದು ಕಲೆ ಮನೆ, ಒತ್ತಿ ಇರುವ ಮನೆ ಗತಿ ತಿರುಗುವ ಮನೆ, ಒತ್ತಿ ಇರುವ ಮನೆ ಗತಿ ತಿರುಗುವ ಮನೆ, ಸಿಸ್ತಿಲ ಕಾಣು ಶಿವನ ಮನೆ, ಸಿಸ್ತಿಲ ಕಾಣು ಶಿವನ ಮನೆ, ಹುಟ್ಟಿದ್ದು ಮನೆ ಕಾಯಿ ಕಲೆ ಎಷ್ಟಿದ್ದರೆ ನಿಮ್ದು ಕಲೆ ಮನೆ, ಚಿಂತೆ ಕಂತೆಯ ಮನೆ ತಂತೆ ಸೌತಿಯ ಮನೆ, ಚಿಂತೆ ಕಂತೆಯ ಮನೆ ತಂತೆ ಸೌತಿಯ ಮನೆ, ಅಂತೂ ಬಲ್ಲವನಿಗೆ ಆಡೋ ಮನೆ, ಅಂತೂ ಬಲ್ಲವನಿಗೆ ಆಡೋ ಮನೆ, ಹುಟ್ಟಿದ್ದು ಹೊಲಿ ಬಿಟ್ಟು ಕಲೆ ಎಷ್ಟರೆ ಮನೆ.
2: ರಮೇಶ್ ಅವರೇ, ಚೆನ್ನಾಗಿ ಹಾಡಿದ್ರಿ. ಗೀತೆ ನೀವು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಾನೆ ಈ ಗೀತೆಯನ್ನ ಕಲ್ತ್ಕೊಂಡ್ರ, ಅಥವಾ ನೀವು ಯಾವತ್ತು ಹೀಗೆ ಎಲ್ಲ ಗೀತೆಯನ್ನ ಹಾಡ್ತೀರಾ?
3: ಎಲ್ಲ ತರದ ಗೀತೆ, ಭಾವಗೀತೆ, ಭಕ್ತಿ ಗೀತೆ, ಚಿತ್ರಗೀತೆ ಹಾಡ್ತಿರ್ತೇವ್ರಿ ಮೇಡಮ್. ರೇಡಿಯೋನೇ ನಮಗ ಪಾಠ ಶಾಲೆ ಮೇಡಮ್, ರೇಡಿಯೋದಿಂದಾನೆ ಕೇಳಿ ಕಲಿತೇವ್ರಿ ಮೇಡಮ್.
2: ಸಂಗೀತ ಪಾಠ ಶಾಲೆ ನಮ್ಮ ರೇಡಿಯೋ ಅಲ್ವಾ?
3: ಹೌದೌದ್ರಿ ಮೇಡಮ್.
2: ಅಂದ್ರೆ ನಾವು ಯಾವ ಗೀತೆಯನ್ನು ಕೂಡ ಕಲಿಬಹುದು. ಈ ಚಿತ್ರಗೀತೆಗಳ ಹೊರತಾಗಿಯೂ ಕೂಡ ಬೇರೆ ಭಾವಗೀತೆ, ದೇಶಭಕ್ತಿ ಗೀತೆ, ಈಗ ನೀವು ಹೇಳಿದ್ರಲ್ಲ ಎಲ್ಲ ಭಕ್ತಿ ಗೀತೆ ಹಾಗೆ.
3: ಹೌದ್ರಿ ಮೇಡಮ್, ನಮ್ಮ ಮೊದಲು ಭಾವಗೀತೆ
2: ತುಂಬಾ ಇಷ್ಟ ಆಯ್ತು ನಿಮಗೆ. ಸರಿ, ಹೌದಾ, ಸರಿ. ತುಂಬಾ ಧನ್ಯವಾದ. ಹಾಗೆ ಈಗ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಥವಾ ಕಲ್ತಿರೋ ಗೀತೆಗಳನ್ನ ಹಾಡ್ಲಿಕ್ಕೆ ಅಥವಾ ನೀವು ಹೇಳ್ಕೊಂಡಿರೋದು ತುಂಬಾ ಸಂತೋಷ ಕೂಡ ಆಗ್ತದೆ ಅಲ್ವಾ?
3: ಹೌದ್ರಿ ಮೇಡಮ್, ನಮ್ಮ ಅಭಿಪ್ರಾಯ ಹಂಚಿಕೊಳ್ಳೋ ಕಾರ್ಯಕ್ರಮ ಅಂದ್ರೆ ಮತ್ತೆ ಎಷ್ಟು ಖುಷಿ.
2: ಹೌದು ಹೌದು,
3: ಸ್ನೇಹ ಬಹಳ ರೇಡಿಯೋ ಒಂದೇ ಕುಟುಂಬದವ್ರ ತರ ಆಗ್ಬಿಟ್ಟವ್ರಿ ಮೇಡಮ್. ನಾವು ನೀವು ಅಷ್ಟೇ ರೀ ಮೇಡಮ್, ನಾವೆಲ್ಲೋ ನೀವೆಲ್ಲೋ ಕುಟುಂಬದವ್ರ ತರ ನಮ್ಮ ಜೀವನ ಚರಿತ್ರೆಯನ್ನ ಹಂಚ್ಕೊಂಡು ಮಾತಾಡ್ತೇವೆ, ಅದನ್ನ ನೀವು
2: ನನ್ಗೂ ಕೂಡ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಕೇಳುಗರು ಎಷ್ಟೊಂದು ಒಂದು ಭ್ರಾತೃತ್ವದಿಂದ ಈ ತರ ಒಂದು ನಮ್ಮ ಗೀತೆಯನ್ನ ಹೇಳ್ತೀರಿ, ಮಾತಾಡ್ತೀರಿ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ತೀರಿ, ಇದು ಕೂಡ ನಮಗೂ ಕೂಡ ಖುಷಿ ಆಗ್ತದೆ. ಇದೇ ತರ ಪ್ರೋತ್ಸಾಹದಿಂದ ನಾವು ಕಾರ್ಯಕ್ರಮವನ್ನ ಕೂಡ ಮಾಡ್ಲಿಕ್ಕೆ ಮುಂದುವರಿಲಿಕ್ಕೆ ಈ ಕಾರ್ಯಕ್ರಮ ಪ್ರೋತ್ಸಾಹ ಸಿಗ್ತದೆ ನಮ್ಗೆ.
3: ಹೌದ್ರಿ ಮೇಡಮ್, ಹಿಂಗ ಮುಂದುವರಿಲ್ರಿ ಮೇಡಮ್, ನಮ್ಮಂತವ್ರಿಗೆಲ್ಲ ಏನುಗಳಿಗೆಲ್ಲ ಕಲಿಸಿ ಕೊಡ್ತೈತ್ರಿ ಮೇಡಮ್, ಹಂಚ್ಕೊಳಕ್ ಅನುಕೂಲ ಆಗತ್ರಿ.
2: ಸರಿ ಸರಿ ರಮೇಶ್ ಅವರೇ,
3: ಬರ್ತಿದ್ರಿ ಮೇಡಮ್, ಎಲ್ಲಾನು ಕಲಿಸಿ ಕೊಟ್ಟಿದ್ರಿ.
2: ತುಂಬಾ ಧನ್ಯವಾದ. ಈ ತರ ಒಂದು ನೀವು ರೇಡಿಯೋ ಮೇಲೆ ಅಭಿಮಾನ ಇಟ್ಟಿರೋದಕ್ಕೆ, ನಿಮ್ಮ ಅಭಿಮಾನಕ್ಕೆ ಕೂಡ ತುಂಬಾ ಧನ್ಯವಾದ. ಸರಿ ರಮೇಶ್,
3: ಇನ್ನೊಂದು ವಿನಂತಿ ರೀ
2: ಹೇಳಿ.
3: ಮಧ್ಯದೊಳಗೆ ಒಂದ್ ಸ್ವಲ್ಪ ನಂಬರ್ ಹೇಳ್ತೀರಿ ಮೇಡಮ್, ಮತ್ತೆ ಹೊಸ ಕೇಳಿ.
2: ಸರಿ, ಹೌದು ಹೇಳ್ತೀನಿ.
3: ಹೇಳ್ತೀರಿ ಮತ್ತೆ?
2: ಸರಿ ಸರಿ ಹೇಳ್ತೇವೆ. ಹಾಗೆ ನಿಮ್ಮ ಒಂದು ಹೊಸ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಈ ತರ ಒಂದು ರೇಡಿಯೋದಲ್ಲಿ ಕಾರ್ಯಕ್ರಮ ಬರ್ತಾ ಇದೆ, ಭಾಗವಹಿಸಿ ಅಂತ ನೀವು ಕೂಡ ಹೇಳಬಹುದು.
3: ಹೇಳ್ತೇವೆ ಮೇಡಮ್, ಹೇಳ್ತಾನೆ ಇಷ್ಟು ಬೆಳಗೈತ್ರಿ ಮೇಡಮ್, ಕಾಲ್ ಮಾಡೋ ಕರೆ ಸಿಗಂಗ್ರೆ ಅಷ್ಟು ದೊಡ್ಡ ಬೆಳಗನ ಐತ್ರಿ ಮೇಡಮ್
2: ಕಾರ್ಯಕ್ರಮದಲ್ಲಿ. ಸರಿ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಹಾಗೆ ನಿಮ್ಮ

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಮುತ್ತಣ್ಣ ಚಿತ್ರಗ, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣ. ಮೇಡಮ್ ಅವರ,
0: ಮುತ್ತಣ್ಣ ಅವರು ಕಾರ್ಯಕ್ರಮನ ಕೇಳ್ತಾ ಇದ್ದಾರೆ. ಇವತ್ತು ಯಾವ ಗೀತೆಯನ್ನ ಹಾಡ್ತೀರಿ?
1: ಇವತ್ತು ಒಂದು ಭಕ್ತಿಗೀತೆ ಹಾಡ್ಬೇಕಂತ ಮಾಡಿದ್ರಿ ಮೇಡಮ್ ಅವರ.
0: ಭಕ್ತಿಗೀತೆ ಯಾಕೆ ಇವತ್ತು ಭಕ್ತಿಗೀತೆಯನ್ನ ಹಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ?
1: ಇಲ್ರಿ, ಅದ ಸ್ವಲ್ಪ ನಮ್ಗೆ ಒಂದು ಕೆಲವೊಂದು ಗೀತೆ ಬರ್ತಾವ್ರಿ ಮೇಡಮ್ ಅವರ.
0: ಹಂಗಾಗಿ ಸರಿ ಸರಿ ಹಾಡಿ ಮುತ್ತಣ್ಣ ಅವರೇ.
1: ಜಂಕ್ಯೂರ್ ಆಡಿದ್ರಿ ಒಂದು ಕೃಷ್ಣನ ಬಗ್ಗೆ.
0: ಸರಿ ಹಾಡಿ.
1: ಓಕೆ ಮೇಡಮ್. ಹಣ್ಣು ತಾ ಬೆಣ್ಣೆ ತಾ ಗೋಪೆಮ್ಮ, ಹಣ್ಣು ತಾ ಬೆಣ್ಣೆ ತಾ ಗೋಪೆಮ್ಮ, ಅಡವಿಯೊಳಗೆ ಅಸುರನ ಕೊಂದ ಕೈಗೆ, ಮಡುವಿನೊಳಗೆ ಮಕರನ ಸೀಳುವ ಕೈಗೆ, ಅಡವಿಯೊಳಗೆ ಅಸುರನ ಕೊಂದ ಕೈಗೆ, ಮಡವಿನೊಳಗೆ ಮಕರನ ಸೀಳುವ ಕೈಗೆ, ಕೊಡವಿಯೊಳಗೆ ಚಂದನಾಡಿದ ಕೈಗೆ, ಕೊಡವಿಯೊಳಗೆ ಚಂದನಾಡಿದ ಕೈಗೆ, ಕಡುಬೇಗದಿಂದಲೇ ಬೇಡಿದ ಕೈಗೆ, ಹಣ್ಣು ತಾ ಬೆಣ್ಣೆ ತಾ ಗೋಪ್ಯಮ್ಮ, ಹಣ್ಣು ತಾ ಬೆಣ್ಣೆ ತಾ ಗೋಪ್ಯಮ್ಮ. ಮೇಡಮ್ ಅವ್ರ ಹಾಡಿಲ್ರಿ
0: ಮತ್ತೆ ಮುಂದೆ ಹಾಡುದಿಲ್ವಾ?
1: ಇಲ್ಲ, ನಾನೇ ಎಕ್ಚುಲಿ ಸ್ವಲ್ಪ ಹಾಡಿನ್ರಿ, ಬರ್ತೈತ್ರಿ ಮುಂದೆ ಹಾಡಕ್ಕೆ, ನಾನು ಸುಮ್ಮನೆ ಬೇರೆದಾರ ಅವಕಾಶ ಕೊಡಕಲ್ಲ ಅಂತ ನಾನು ಅಷ್ಟೇ ಸುಮ್ಮನೆ ಇಷ್ಟ ಆಡಿದ್ರಿ ಮೇಡಮ್.
0: ಹೌದಾ, ಭಕ್ತಿ ಗೀತೆಗಳನ್ನ ಹಾಡ್ತೀರಿ ಅಂತ ಹೇಳಿದ್ರಿ, ಮತ್ತೆ ಬೇರೆ ಯಾವ ಗೀತೆಯನ್ನ ಹಾಡ್ತೀರಿ ನೀವು?
1: ಸುಮಾರು ಗೀತೆಗಳು ಬರ್ದಿಟ್ಬಿಟ್ಟಿನ್ರಿ ಮೇಡಮ್. ಅದು ನಾನು
0: ಅಂದ್ರೆ ನೀವೇ ಬರ್ದಿದ್ದ ಅಥವಾ ಹೀಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಂತ ಬರ್ದಿ?
1: ಇಲ್ಲ ಇಲ್ಲ ಮೇಡಮ್, ಹಾಡ್ ಕೇಳ್ತಾನ ಬರ್ದಿಟ್ಕೊಂಡಿನ್ರಿ.
0: ಹಾಗೆ
1: ಮತ್ತೆ ಗುರುವಾರ ಮಂಗಳವಾರ ದೇವಿ ಪಲ್ಲಕ್ಕೋತ್ಸವ ಆಗತ್ತಲ್ರಿ
0: ಮೇಡಮ್,
1: ಅವರೆಲ್ಲ ಅವ್ರ ಕರೆದ ನಾನು ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ಲೈನ್ ಇಂಥವೆಲ್ಲ ಹಾಡ್ತೀನಿ ಮೇಡಮ್.
0: ಸರಿ ಸರಿ, ಹಾಗೆ ಈ ಹಾಡು ಹಾಡ್ತಾ ಇರೋದು ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ಲಿಕ್ಕೆ ನಿಮ್ಗೆ ತುಂಬಾ ಸುಲಭ ಆಗ್ತದೆ ಅಲ್ಲ?
1: ಖಂಡಿತ ಮೇಡಮ್ ಅವ್ರ, ಮತ್ತೆ ಇವತ್ತು ಅದಕ್ಕೆ ಇವತ್ತು ಒಂದ್ ಎರಡ್ ಲೈನ್ ಇದನ್ನ ಹಾಡೋತನ ಬಹಳ ಅಪೇಕ್ಷಿಸ್ತು ಮೇಡಮ್, ಅದ ಕರೆಯನ ಸಿಕ್ತು ಹಾಡಿದ್ರು ಮೇಡಮ್.
0: ಸರಿ, ತುಂಬಾ ಧನ್ಯವಾದ ಮುತ್ತಣ್ಣ ಅವರೇ, ಹೀಗೆ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಮತ್ತೆ ನೀವು ಈ ತರ ಗೀತೆಗಳನ್ನ ಸಂಗ್ರಹಿಸಿಟ್ಟು ಕಾರ್ಯಕ್ರಮದಲ್ಲಿ ಹಾಡಿ ಭಾಗವಹಿಸಿ ಅಂತ ಹೇಳ್ತೀನಿ. ಧನ್ಯವಾದ.
1: ಓಕೆ ಮೇಡಮ್, ನಮಸ್ತೆ.

0: ಹಲೋ,
1: ನಮಸ್ತೆ.
0: ತಮ್ಮ ಹೆಸರು ಹೇಳಿ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ ಅವರು
1: ಮೇಡಮ್, ನಮ್ಮ ಇದು ವಾಯ್ಸ್
0: ಹೇಳಿ, ಏನು ಸರಿಯಾಗಿ ಕೇಳಿಸ್ಲಿಲ್ಲ ಸುಬ್ರಹ್ಮಣ್ಯ ಅವರೇ.
1: ಮೇಡಮ್, ನಮ್ ಧ್ವನಿ ನಮ್ ನಮ್ಗೆ ಕೇಳಿಸ್ತಾ ಇದೆಯಾ ಮೇಡಮ್?
0: ಕೇಳಿಸ್ತಾ ಇದೆಯಾ? ನೀವು ಸುಬ್ರಹ್ಮಣ್ಯ ಅವರೇ, ಸ್ವಲ್ಪ ನೆಟ್ವರ್ಕ್ ಇರುವಂತ ಒಂದು ಪ್ಲೇಸ್ ಅಲ್ಲಿ ಹೋಗಿ ಮಾತಾಡ್ತೀರಾ? ಹೌದಾ, ನಮ್ಮಲ್ಲೂ ಕರೆಕ್ಟ್ ಆಗ್ತಾ ಇದೆ. ಒಂದು ವಾತಾವರಣದ ಒಂದು ಸ್ವಲ್ಪ ಏನಾದ್ರೂ ಇರಬಹುದು ಸುಬ್ರಹ್ಮಣ್ಯ ಅವರು. ನಿಮ್ಮ ಧ್ವನಿ ಸರಿಯಾಗಿ ನಮ್ಗೆ ಕೇಳಿಸ್ತಾ ಇದೆ.
1: ಸರಿ ಮೇಡಮ್.
0: ಸರಿ ಸರಿ, ಇವತ್ತು ಯಾವ ಗೀತೆಯನ್ನ ಹಾಡ್ತೀರಿ?
1: ನಾನು ರಸಿಕಾ ಚಿತ್ರದಲ್ಲೇ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಮ್ಮ ಅವರ ಹಾಡಿರೋ ಗೀತೆನ ತಗೊಂಡಿದ್ದೀನಿ ಮೇಡಮ್.
0: ಸರಿ ಹಾಡಿ.
1: ಚಿತ್ತಪಟ ಚಿತ್ತಪಟ ಚಿತ್ತಪಟ ಹಂತ ಹಿಡುಕೊಂತ ಮಳೆಯು ಹಿಡುಕೊಂತ, ಚಿತ್ತಪಟ ಚಿತ್ತಪಟ ಚಿತ್ತಪಟ ಹಂತ ಹಿಡುಕೊಂತ ಮಳೆ ಹಿಡುಕೊಂತ, ಮಳೆ ಹಿಡುತ್ತ ಮಳೆ ಹಿಡುತ್ತ ನೆನಪಿವ ನೆನಪುವ ಬರೀ ಬೇಕನ್ನು ಬಿಡದು ಮಳೆ ಹಿಡುತ್ತುವ ಜಿಗಿಯುವ
0: ಸರಿ ಸುಬ್ರಹ್ಮಣ್ಯ ಅವರೇ, ಚೆನ್ನಾಗಿ ಹಾಡಿದ್ರಿ. ಆದರೆ ನಿಮ್ಮ ಧ್ವನಿಯಲ್ಲಿ ಒಂದು ಸ್ವಲ್ಪ ಕಟ್ ಕಟ್ ಅಂದರೆ ಡಿಸ್ಟರ್ಬೆನ್ಸ್ ಇತ್ತು. ಇರಲಿ, ವಾತಾವರಣದ ಏನಾದರೂ ಒಂದು ತೊಂದರೆ ಇರಬಹುದು, ನಮ್ಮಲ್ಲಿ ಕರೆಕ್ಟ್ ಕೇಳಿಸ್ತಾ ಇದೆ ನಿಮ್ಮ ಧ್ವನಿ. ಹೌದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಬ್ರಹ್ಮಣ್ಯ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ.
1: ತಮಗೂ ಕೂಡ ಧನ್ಯವಾದ ಮೇಡಮ್.
0: ಧನ್ಯವಾದ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹಲೋ
0: ಹಲೋ,
4: ನಮಸ್ತೆ ಮೇಡಮ್. ಬೇಲೂರು ತಾಲೂಕು ಪರ್ವಳದಿಂದ ರೂಪಾ
0: ಅವರು. ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ದೀರಿ ರೂಪಾ ಅವರೇ. ಕಾರ್ಯಕ್ರಮ
4: ಮಾಡ್ತಾ ಇರ್ತೀನಿ.
0: ಹೌದು, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಲ್ವಾ?
4: ಹೌದು ಮೇಡಮ್, ಕೇಳ್ತಾ ಇದ್ದೀನಿ.
0: ಸರಿ, ಇವತ್ತು ನೀವು ಯಾವ ಗೀತೆಯನ್ನ ಹಾಡ್ಬೇಕು ಅನ್ಕೊಂಡಿದ್ದೀರಿ
4: ಮೇಡಮ್? ಜಾನಪದ ಗೀತೆ ಹೇಳ್ತೀನಿ.
0: ಜಾನಪದ ಗೀತೆ, ಸರಿ
4: ಹೇಳಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಅರೆದ ತಪ್ಪಿಗಾಗಿ ತಂದೆ, ಅರೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗ

ಬಿಡಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು

ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದೋ.

0: ಎಣ್ಣು ಹುಟ್ಟಬಾರದು, ಎಣ್ಣುವನ್ನು ಮಣ್ಣು ಒಂದೇ ಎಂದು ಜಗದಿ ಕೂಗುವುದು, ಎಣ್ಣು ಮಣ್ಣು ಒಂದೇ ಎಂದು ಜಗದಿ ಕೂಗುವುದು, ಈ ಲೋಕದಲ್ಲಿ ನಮಗ ಭಾಗ್ಯ ಎಂದು ದೊರಕುವುದು, ಹಾಕು ಈ ಲೋಕದ ಸಂಘ ಮರಳಿ ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಅರೆದ ತಪ್ಪಿಗಾಗಿ ತಂದೆ ಅರೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು.
1: ರೂಪ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಮತ್ತೆ ಈ ಜಾನಪದ ಗೀತೆಯ ಒಂದು ಅರ್ಥ ತುಂಬಾ ಚೆನ್ನಾಗಿತ್ತು ಅಲ್ವಾ?
2: ಹೌದು ಮೇಡಮ್,
1: ಹೌದು ನಿಜ. ಬಡತನದ ಮನೆಯಲ್ಲಿ ಹೆಣ್ಣು ಹುಟ್ಟಬಾರದು ಅಂತ ಮೊದಲೆಲ್ಲ ಇತ್ತು, ಆದ್ರೆ ಈಗ ಆತರ ಇಲ್ಲ. ಹೆಣ್ಣು ತುಂಬಾ ಮುಂದುವರೆದಿದ್ದಾಳೆ, ಮನೆತನ ಹೇಗೆ ಇರ್ಲಿ, ವಿದ್ಯಾಭ್ಯಾಸ ಅಥವಾ ಒಂದು ಶಿಕ್ಷಣ ಅನ್ನುವಂತ ಒಂದು ಮುಂದು ಅದ ಕ್ಷೇತ್ರದಲ್ಲಿ ಮುಂದುವರೆದುಕೊಂಡು ಈ ಗೀತೆಯನ್ನ ಕೂಡ ಸುಳ್ಳು ಅನಿಸೋಷ್ಟ್ರ ಮಟ್ಟಿಗೆ ಹೆಣ್ಣು ಮುಂದುವರೆದಿದ್ದಾಳೆ ಅಲ್ವಾ?
2: ಹೌದು ಮೇಡಮ್, ಆದ್ರೆ ಹಿಂದೆ ಈ ರೀತಿ ಎಲ್ಲ ಬಡತನ ಇತ್ತು ಅಲ್ವಾ? ಕಾಲ ಮುಂದುವರೆದಿದೆ.
1: ಹೌದು, ಹೀಗೆ ಮುಂದುವರಿಲಿ ಹೆಣ್ಣು, ಯಾವ ಒಂದು ಕ್ಷೇತ್ರದಲ್ಲೂ ಹಿಂದಿರದೆ ಮುಂದುವರಿಲಿ ಅಲ್ವಾ? ಈ ತರ ಒಂದು ಹೆಣ್ಣು ಅನುಭವಿಸುವಂತ ಸಂಕಟ ತುಂಬಾ ಹಿಂದೆ ಇತ್ತು, ಆದ್ರೆ ಈ ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ ರೂಪ ಅವರೇ, ಧನ್ಯವಾದ. ಹೀಗೆ
2: ನಿಮಗೂ ಧನ್ಯವಾದಗಳು ಮೇಡಮ್. ಮತ್ತೆ ಒಬ್ರುಕ್ಕಿಂತ ಒಬ್ರು ಸಿಂಗರ್ ಆಗಿ ಹಾಡೇಳ್ತಾರೆ ಮೇಡಮ್, ಎಲ್ಲರೂ ಆಯ್ತು ತುಂಬಾ ಚೆನ್ನಾಗಿ.
1: ಹೌದು, ನಮಗೂ ಕೇಳಿ ಕೂಡ ತುಂಬಾ ಖುಷಿ ಆಗ್ತದೆ. ಯಾಕೆ ಹೇಳಿ, ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರೋದ್ರಿಂದ ಎಷ್ಟೊಂದು ಎಲೆಮರಿ ಕಾಯಿ ಅಂತಿರುವಂತಹ ಒಂದು ಸಿಂಗರ್ಸ್ ಕೂಡ ಮುಂದೆ ಬರ್ತಾರೆ ಅಲ್ವಾ?
2: ಹೌದು ಮೇಡಮ್,
1: ಸರಿ, ತುಂಬಾ ಧನ್ಯವಾದ.
2: ಎಲ್ಲರಿಗೂ ನೀವು ಒಂದು ಆಕಾಶವಾಣಿ ವೇದಿಕೆ ಮುಖಾಂತರ ಒಂದು ಹಾಡೇಳಕ್ಕೆ ಅವಕಾಶ ಕೊಟ್ಟಿದ್ದೀರಾ ಮೇಡಮ್, ಪ್ರತಿಯೊಬ್ಬರಿಗೂ
1: ಧನ್ಯವಾದ. ಧನ್ಯವಾದ ರೂಪ ಅವರೇ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
2: ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್, ನಿಮಗೂ
1: ಧನ್ಯವಾದ.

0: ഹലോ
1: ഹലോ
0: ഹലോ നമസ്കാരം, തമേശ് രേളി. ഹലോ
1: നമസ്തേ, കാർവാർ ആകാശവാണിക്ക് രവിവാരം മുഞ്ചാനെ ശുഭ മുഞ്ചാനെ
0: ತಮಗೂ ಕೂಡ ಶುಭ ಮುನ್ನೆ ಹೇಳಿ.
1: ತಮಿಳು ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಾಳಿಂದ ಟಿ ಸಿ ಬಸವರಾಜ್
0: ಅವರೇ. ಸರಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ?
1: ಕೇಳ್ತಾ ಇದೀವಿ. ಇದಕ್ಕಿಂತ ಮುಂಚೆ ಕಾಡಿನ ಬಗ್ಗೆ ಜಾಹೀರಾತು ಕೊಟ್ರಿ ಕಾರ್ಯಕ್ರಮಕ್ಕೆ, ಮನಸ್ಸು ಇದಾಗಿ ಬಿಡುತ್ತೆ ನನಗೆ ಅದು ಕೇಳಿ.
0: ಹೌದಾ, ತುಂಬಾ ಅಂದ್ರೆ ಮೊದಲಿಂದ ಕೇಳ್ತಾನೆ ಇದ್ದೀರಿ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ
1: ಕೇಳ್ತಾ ಇದೀವಿ.
0: ಸರಿ ಸರಿ ಬಸವರಾಜ್ ಅವರೇ, ಯಾವ
1: ಗೀತೆ ಕಾರ್ಯಕ್ರಮದಿಂದ ಶುಕ್ರವಾರ ಮುಂಜಾನೆ ಮೈಸೂರು ಕೇಂದ್ರದಿಂದ ಸಾಪ್ರಾಸ್ತ್ರದಿಂದ ನಿಮ್ಮದ್ರು ಐತಂತ ಕಾಡಿನ ಬಗ್ಗೆ ಮಾತಾಡೋದು?
0: ಹೌದು,
1: ನಮಗೆ ಸಂದೇಶ ಕಳಿಸಿದ್ರು ಅವ್ರು ಮೈಸೂರು ಆಕಾಶವಾಣಿ, ಅಲ್ಲಿ ಭಾಗವಹಿಸ್ತಾ ಇದ್ವಿ. ಅದೊಂಥರ ನಮಗೆ ಬಹಳ ಚೆನ್ನಾಗಿರ್ತಾರೆ, ಎಲ್ಲರೂ ಕೇಳುವ ಎಲ್ಲರೂ ಅರಣ್ಯದ ಬಗ್ಗೆ ತಿಳ್ಕೋಬೇಕು, ಇದ್ ಬಗ್ಗೆ ಕಾಡಿನ ಸಂಪತ್ ಬಗ್ಗೆ ತಿಳ್ಕೋಬೇಕು ಅನ್ನೋದೇ ನಮಗೆ.
0: ಹೌದು ಹೌದು, ಅದು ಪ್ರತಿಯೊಂದು ಈಗ ಕಾರ್ಯಕ್ರಮ ಬರ್ತಾ ಇದೆ ಬೇರೆ ಬೇರೆ ಆಕಾಶವಾಣಿ ಕೇಂದ್ರದಿಂದ ಅಲ್ವಾ?
1: ಹೌದು.
0: ಸರಿ ಬಸವರಾಜ್ ಅವರೇ, ಕಾರ್ಯಕ್ರಮದಲ್ಲಿ ಯಾವ ಗೀತೆ ಹಾಡ್ತೀರಿ?
1: ಈಗ ಮಳೆನೂ ಬೇರೆ ಕಡಿಮೆ ಐತಲ್ ಮೇಡಮ್ ಅವ್ರೆ, ನಾವು ಮಳೆ ಕರೆಯೋದೊಂದು ಗೀತೆ ಅಂಬಿಕಾ ತಂಗಿ ದತ್ತವರು ಬರ್ದಿದಾರೆ.
0: ಸರಿ, ಗೀತೆ
1: ಹೇಳೋಣ.
0: ಹಾಡಿ ಹಾಡಿ ಬಸವರಾಜ್ ಅವರೇ.
1: ಓಂ ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ. ಅರನ ಜಡೆಯಿಂದ, ಹರಿಯ ಹಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವ ದೇವರನ್ನು ತಣಿಸಿ ಬಾ, ದಿಕ್ಕಿಗಂತದಲ್ಲಿ ಗಣಿಸಿ ಬಾ, ಚರಚರಗಳಿಗೆ ಉಣಿಸಿ ಬಾ. ನಿನಗೆ ಪಡ ಮಡುವೆ, ನಿನ್ನ ನಡುತಡಿವೆ, ಏಕೆ ಎಡೆತಡೆವೆ? ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಅರಿದು ಬಾ. ಬಾರೆ ಬಾ ತಾಯಿ, ಇಳಿದು ಬಾ. ದಯೆ ಇರದ ದೀನ, ಅರಿಯಳಿಯ ಹೀನ, ನೀರಿರವ ಮೀನ, ಕರೆ ಕರೆವ ಬಾ. ಕರು ಕಂಡ ಕರುಳಿ, ಮನ ಉಂಡ ಮರುಳಿ, ಉದ್ದುಂಡ ಹರಳಿ, ಸುಳಿ ಸುಳಿದು ಬಾ. ಶುಭ ಶುಭ್ರ ಕರುಣೆ, ಅತಿಗಿಂತ ತರುಣೆ, ವಾತ್ಸಲ್ಯ ವರಣೆ, ಇಳಿ ಇಳಿದು ಬಾ. ಸುರ ಸ್ವಪ್ನವಿತ್ತ, ಪ್ರತಿಬಿಂಬವಿತ್ತ, ಸುತ್ತು ಶುದ್ಧ ನೀರೇ ನೀರೇ, ಎಚ್ಚೆತ್ತ ಎದ್ದ ಆಕಾಶದುತ್ತ, ದರಗಿಳಿಯರಿದ್ದ ನೀರೇ. ಸಿರಿ ಪಾರಿಜಾತ, ವರ ಪಾರಿಜಾತ, ತಾರಾ ಕುಸುಮದಿಂದೇ. ಬೃಂದಾರವಂಗೆ, ಮಂದಾರವಂಗೆ, ನೀನೇ ತಾಯಿ ತಂದೆ. ರಸಪೂರ್ಣ ಜನ್ನೆ, ನೀನಲ್ಲ ಅನ್ನೆ, ಸಚ್ಚಿದಾನಂದ ಕನ್ನೆ ಕನ್ನೆ. ಇಳಿದು ಬಾ ತಾಯಿ, ಇಳಿದು ಬಾ. ದುಂ ದುಂ ಎಂದಂತ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಯಿ, ದುಡುಕಿ ಬಾ. ಅರನ ವಸತಾನೆ ಒಳೆದು ಬಾ, ಬಾಳು ಬೆಳಕಾಗಿ ಬೆಳೆದು ಬಾ. ಶಂಭು ಶಿವಹರನ ಸಿತ್ತೆ ಬಾ, ಅಂಬಿ

0: காத்தலையனத்திபம் ಮುಗಿತು ಮೇಡಮ್.
1: ಸರಿ ಬಸವರಾಜ್ ಅವರೇ, ಚೆನ್ನಾಗಿ ಹಾಡಿದ್ರಿ. ತುಂಬಾ ಕೋರಿಕೆಯ ಮೇಲೆ ಹಾಡ್ತಾ ಇದ್ದೀರಿ, ಮಳೆ ಬರ್ಲಿ ಅಂತ. ಹೌದು, ನಿಮ್ ಕಡೆನೂ ಮಳೆ ಕಡಿಮೆನಾ?
0: ಕಡಿಮೆ ಇತ್ತು ಮೇಡಮ್, ಅದೇ ಈ ಮೊನ್ನೆ ಎರಡು ದಿನ ಸ್ವಲ್ಪ ಬರ್ತಾ ಇತ್ತು ಅಷ್ಟೇ.
1: ಅಷ್ಟೇ,
0: ಸ್ವಲ್ಪ ಕಡಿಮೆ ಮೊನ್ನೆ, ಪರವಾಗಿಲ್ಲ, ಚೆನ್ನಾಗಿ ಬಂತು.
1: ಹೌದು, ಅಂದ್ರೆ ಪ್ರತಿ ವರ್ಷದಂತೆ ಒಂದು ವರ್ಷ ಮಳೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ನಾವು ಒಂದಲ್ಲ ಒಂದು ಯಾವ್ದೋ ಒಂದು ಕಾರಣ ನಾವೇ ಆಗಿರ್ಬೇಕು ಅಲ್ವಾ?
0: ನಾವೇ ಆಗಿದೀವಿ ಮೇಡಮ್.
1: ಹೌದು,
0: ಇನ್ನು ಅರಣ್ಯ ನಾಶ ಮಾಡ್ತಾ ಇರೋದು
1: ನಿಜ,
0: ಇದೇ ಮುಖ್ಯ ಕಾರಣ. ಮನೆಗಳ ಕಟ್ತಾ ಇದೀವಿ, ಮನೆ ಕಡೆ ಕಟ್ಟಕ್ಕೂ ಅಂದ್ರೆ ಈ ಮರಗಳನ್ನ ಕಡಿಬೇಕು, ಅರಣ್ಯ ನಾಶ ಆಗದೆ ಆಗ್ತಿ. ಈಗ ಒಬ್ರು ಕೂರಕ್ಕಂದ್ರೆ ಮನೆ ಕಟ್ತಾರೆ, ಒಂದು ಜೋಡಿಗೂ ಮನೆ ಕಟ್ತಾರೆ, ಅದು ಅವಶ್ಯಕತೆ ಇರಲ್ಲ. ಎಷ್ಟೋ ಜನ ಮನೆ ಕಟ್ತಾರೆ, ಬೆಂಗಳೂರಲ್ಲಿ ವಾಸ ಮಾಡ್ತಾರೆ, ಮನೆ ಬಾಡಿಗೆ ಕೊಡ್ತಾರೆ, ಮನೆ ಧೂಳು ಹೊಡಿಯಿರಲ್ಲ, ಕಸ ಹೊಡಿಯಿರೋದಿಲ್ಲ. ಇಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನನ್ನ ಬೇಡಿಕೆ ಮೇಡಮ್.
1: ಜನರಿಗೆ ಬೇಕಾಗಿಲ್ಲ ಅಲ್ವಾ, ಕೂಡು ಕುಟುಂಬ ಅನ್ನೋದು ಬೇಡ. ಅವಿಭಕ್ತ ಕುಟುಂಬಗಳು ಈಗ ವಿಭಕ್ತ ಕುಟುಂಬಗಳಾಗ್ತಾ ಇವೆ, ಏನ್ ಮಾಡೋದು ಹೇಳಿ. ಹೌದು, ಹಾಗೆ ಒಂದು ಅಭಿವೃದ್ಧಿ,
0: ಅರಣ್ಯ ನಾಶ ಒಂದು ಮುಖ್ಯ ಕಾರಣ ಅಂತ ಅನ್ಸುತ್ತೆ ಮೇಡಮ್.
1: ನಿಜ, ಅರಣ್ಯ ನಾಶ ಮಾಡ್ತಾ ಹೋದ ಹಾಗೆ ಈ ಒಂದು ಮಾನವನ ನಾಶ ಕೂಡ ಆಗ್ತಾ ಇರಬಹುದು, ಯಾಕಂದ್ರೆ ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ನಾವು ಇಲ್ಲ ಅಲ್ವಾ? ಸರಿ,
0: ಈಗ ನಮ್ ಕಡೆ ಮುಖ್ಯ ಬೆಳೆ ಎಲ್ಲ ಅಡಿಕೆ ಬಡಿತಾರೆ, ಮೆಕ್ಕೆಜೋಳ ಬೆಳಿತಿದ್ರೆ, ಭತ್ತ ಕಡಿಮೆ ಆಗ್ತಾ ಹೋಗ್ತು. ನಮ್ ಕಡೆ ಮೊದಲ ತೊಗರಿ ಕಾಳೆಲ್ಲ ದ್ವಿದಳ ಧಾನ್ಯ ಎಲ್ಲ ಬೆಳಿತಾ ಇದ್ರು, ಈಗೆಲ್ಲ ಯಾರು ಬೆಳಿತಲ್ಲ ನಮ್ಮ ಇದ್ರಲ್ಲಿ. ಈಗ ದ್ವಿದಳ ಧಾನ್ಯ ಬೆಳೆದ್ರೆ ಕಲಬುರಗಿ, ಬಿಜಾಪುರ ಅಲ್ಲೇ ಸ್ವಲ್ಪ ಬೆಳೆದು, ಅವ್ರಿಗೆ ಮಳೆ ಇಲ್ಲ ಅಂದ್ರೆ ಬಹಳ ತೊಂದರೆ ಆಗ್ತದೆ. ನಾವು ಕಾಳ ಕಡೆ ತಿನ್ನದೇ ಕಷ್ಟ ಆಗ್ತದೆ.
1: ನಿಜ, ಕೆಲವೊಂದಿಷ್ಟು ದಿನಗಳ ಹಿಂದೆ ಅಥವಾ ವರ್ಷಗಳ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ, ಮಳೆ ಇದ್ರು ಕೂಡ ಬೆಳೆ ಬೆಳಿಲಿಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ ಯಾರು. ಸುಮ್ನೆ ಏನೋ ಒಂದ್ ಸ್ವಲ್ಪ ಕಡಿಮೆದ್ರಲ್ಲಿ ಸಿಗ್ತಾ ಇದೆ, ಬೆಳೆ ಬೆಳೆಯೋದು ಬೇಡ, ರೈತ ಅಂದ್ರೆ ಕೃಷಿ ಕೂಡ ಕಡಿಮೆ ಆಗ್ತಾ ಇತ್ತು. ಈಗ ಕೃಷಿ ಮಾಡೋಣ ಅಂದ್ರೆ ಅದಕ್ಕೆ ಕೃಷಿ ಮೂಲ ಮಳೆ ಇಲ್ಲ. ನೋಡಿ ಹೇಗೆ ಒಂದು ಕಾಲಮಾನ ಹೇಗೆ ಚೇಂಜ್ ಆಗ್ತಾ ಇರ್ತದೆ ಅಂತ. ಸರಿ ಬಸವರಾಜ್ ಅವರೇ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಧನ್ಯವಾದ. ಧನ್ಯವಾದ.

0: ಹಲೋ ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು?
1: ಹಲೋ
0: ಹಲೋ ನಮಸ್ಕಾರ.
1: ಹಲೋ
0: ನಮಸ್ಕಾರ. ಹಲೋ, ತಮ್ಮ ಹೆಸರು ಹೇಳಿ. ಹೇಳಿ, ತಮ್ಮ ಹೆಸರು?
1: ಮೇಡಮ್, ಮಹೇಶ್ ಹೊಸೂರು ಸಿಕ್ಕಿದ್ರ ಮೇಡಮ್.
0: ಮಹೇಶ್ ಅವರೇ? ಮಹೇಶ್ ಅವರೇ, ಹಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಲ್ಲ, ಎಲ್ಲ ತುಂಬಾ ಒಂದು ಗಲಾಟೆ ಸ್ಥಳದಲ್ಲಿ
1: ಇದ್ದಾರೆ.
0: ಸರಿ ಸರಿ, ಮಹೇಶ್ ಅವರೇ ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಹಾಡ್ತೀರಾ?
1: ಮೇಡಮ್, ಇವತ್ತು ಸ್ನೇಹಿತರ ದಿನ, ಹಾಗಾಗಿ ನಿಮಗೆ ಶುಭಾಶಯಗಳು ಮೇಡಮ್.
0: ಹೌದು, ತುಂಬಾ ಧನ್ಯವಾದ, ಹಾಗೆ ನಿಮಗೂ ಕೂಡ ಶುಭಾಶಯಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಸರಿ, ಸ್ನೇಹದ ಒಂದು

0: ಗೀತೆಯನ್ನ ಹಾಡ್ತೀರಾ?
1: ಹೌದು ಹೌದು ಮೇಡಮ್.
0: ಹ್ಮ್ ಹೇಳಿ.
1: ಸ್ನೇಹಿತರೆ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ, ಎಂದೆಂದು ನೆನಪಿರಲಿ ಈ ಸುಗುಣ ಸಂತೋಷದ ಈ ಶುಭ ಮಿಲನ, ಎಂದೆಂದು ನೆನಪಿರಲಿ ಈ ಸುಗುಣ ಸಂತೋಷದ ಈ ಶುಭ ಮಿಲನ, ರಸಪೂರ್ಣರಂಗಾದ ಸಂಜೆಯಲ್ಲಿ ಸವಿಸ್ನೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಈ ಹಾಡಿನ ಕಾಲಮೇಳ ಸೇರಿ ನಿನ್ನ ಸುಂದಲೀಗ ಕ್ಷಣವೊಂದು ಕಣ್ಣು ಊಟ ಸೇರಿದಾಗ ಕವಿಮಾನೊಂದು ಆಡಿದಾಗ ಅಮೌನದ ತಿಳಿ ಮಾತಿಗೆ ಸರಿಯಾದ ಯಾವ ಪ್ರೇಮ ಕಾಯಲಿಲ್ಲ ಹಗುರಾಗಿರಲಿ ಪ್ರೀತಿ ವಾಚಲ್ಯ ತರಲಿ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ.
0: ಸರಿ ಮಹೇಶ್ ಅವರೇ, ಹೇಗೆ ನಿಮ್ಮ ಸ್ನೇಹಿತರ ಈ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಕೇಳ್ತಾ ಇದ್ದಾರಾ, ನಿಮ್ಮ ಈ ಗೀತೆಯನ್ನ ಕೇಳಿದಾರ ಹೇಗೆ?
1: ಮೇಡಮ್ ಅಂದ್ರೆ ಮೇಡಮ್ ನಮ್ ಕಡೆ ಎಲ್ಲ ಸ್ನೇಹಿತರು ಇದಾರೆ ಮೇಡಮ್, ಆದ್ರೆ ರೇಡಿಯೋ ಕೇಳೋ ಅಭಿಮಾನಿಗಳಿಲ್ಲ ಮೇಡಮ್, ಅದೊಂದು ಬೇಜಾರು ಮೇಡಮ್.
0: ನೀವು ನಿಮ್ಮ ಸ್ನೇಹಿತರು ಅಂದ್ರೆ
1: ನಮಗೆ ಆಕಾಶವಾಣಿ ಸ್ನೇಹಿತರು ಇದಾರೆ ಮೇಡಮ್, ಎಲ್ಲರೂ ಕೇಳ್ತಿರ್ತಾರೆ ಮೇಡಮ್.
0: ಸರಿ, ನಿಮ್ಮ ಸ್ನೇಹಿತರಲ್ಲಿ ಯಾರು ಆಕಾಶವಾಣಿ ಅಥವಾ ರೇಡಿಯೋನ ಕೇಳೋದಿಲ್ಲ ಅಂತ ಹೇಳ್ತಿದ್ದೀರಿ?
1: ಇಲ್ಲ ಇಲ್ಲ ಮೇಡಮ್, ಅಂದ್ರೆ ನಾನು ರೇಡಿಯೋ ಕೇಳಿದ್ರೆ ನನಗೆ ಬೇಕಾದ್ರೆ ಮೇಡಮ್ ಏನು ಹಳೆ ಹುಡುಗನ ಇದು ಮಾಡ್ತೀಯಲ್ಲ ರೇಡಿಯೋ, ನಾ ಎಷ್ಟು ಹೇಳ್ತೇನೆ ಮೇಡಮ್, ಎಷ್ಟು ಮಾಹಿತಿ ಮನೋರಂಜನೆ ಶಿಕ್ಷಣ ಎಲ್ಲ ಬರುತ್ತೆ ರೇಡಿಯೋದಲ್ಲಿ ಅಂತ ಎಷ್ಟು ಹೇಳಿದ್ರೆ ಕೇಳಲ್ಲ ಮೇಡಮ್. ಅದು ಎಷ್ಟು ಜನ ಕೇಳಿದ್ದೇನೆ ಮೇಡಮ್, ಇನ್ಸ್ಟಾಲ್ ಮಾಡ್ಕೊಟ್ಟಿದೀನಿ ಆಪ್ ಅಲ್ಲಿ.
0: ಅಂದ್ರೆ
1: ಎಷ್ಟು ನಮ್ದ ನಾವು ಇದು ಮಾಡ್ತಾ ಮೇಡಮ್ ಆ ತರ ಕೇಳಲ್ಲ, ಅವರು ಏನೋ ಬೇಕಾಗಿಟ್ಟು ಸಾಂಗ್ಸ್ ಏನಾದ್ರು ಕೇಳ್ತಾರೆ ಅಷ್ಟೇ ಮೇಡಮ್.
0: ಅಂದ್ರೆ ನಿಮ್ಮ ಸ್ನೇಹದಲ್ಲಿ
1: ನಮಗೆ ಮೇಡಮ್ ನಮ್ಗೆ ಒಂದು ತೂತ ಇಲ್ಲದ್ರು ಮೇಡಮ್ ನಮ್ಗೆ ರೇಡಿಯೋ ಬೇಕಾಗುತ್ತೆ, ನಮ್ಮ ಸ್ನೇಹ ಹೀಗೆ ಇದೆ ಮೇಡಮ್.
0: ಸರಿ, ಹೀಗೆ ಅಂದ್ರೆ ನಿಮ್ಮ ಸ್ನೇಹಕ್ಕೆ ಒಂದು ಬೆಲೆ ಕೊಟ್ಟು ಕೂಡ ಅವರು ಕೇಳಬಹುದಲ್ವಾ, ನೀವು ಆ ತರ ಸ್ನೇಹದಿಂದ ಪ್ರೀತಿಯಿಂದ ಹೇಳಿದ್ರೆ ಕೇಳಬಹುದೇನು ಮುಂದಿನ ದಿನಗಳಲ್ಲಿ? ಹೌದು, ಅಂದ್ರೆ ಸ್ನೇಹಿತರಲ್ಲಿ ಅಥವಾ ಗೆಳೆತನ ಹೇಳೋದು ಪವಿತ್ರ ಬಂಧನ, ಆ ಒಂದು ಯಾವ ಬಂಧನದಲ್ಲೂ ಕೂಡ ಏನೋ ಒಂದು ಕೊಂಕು ಬರಬಹುದು, ಆದ್ರೆ ಸ್ನೇಹದಲ್ಲಿ ಬರ್ಲಿಕ್ಕಿಲ್ಲ ಅಲ್ವಾ, ಸ್ನೇಹನೇ ಹಾಗೆ. ನಿಜ, ಹೌದು, ಏನೇ ಒಂದು
1: ಹೌದು
0: ಕೊನೆಗಾಲದವರೆಗೂ ಒಂದು ಉಳ್ಕೊಂಡು ಬರುವಂತಹ ಒಂದು ಸಂಬಂಧ ಅಂದ್ರೆ ಸ್ನೇಹ. ಸರಿ ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಹಾಗೆ ನಿಮ್ಮ ಸ್ನೇಹಿತರಲ್ಲೂ ಕೂಡ ಹೇಳಿ ಈ ಸ್ನೇಹದ ಒಂದು ದಿನಾಚರಣೆ, ಹಾ ಫ್ರೆಂಡ್ಶಿಪ್ ದಿನಾಚರಣೆ ದಿನದಿಂದ ಕೂಡ ಈ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದ.

ಕೇಳುಗರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0838225345, ಹಾಗೆ ಮೊಬೈಲ್ ಸಂಖ್ಯೆ 9480249740. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ഹലോ
1: ഹലോ
0: ഹലോ നമസ്കാര
1: നമസ്തേ മാഡം.
0: തമേശ്രീ നമസ്തേ.
1: ನನ್ನ ಹೆಸರು ವಿಶಾಲ.
0: ವಿಶಾಲ ಆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ವಿಶಾಲ ಅವರೇ?
1: ದಾವಣಗೆರೆ ಜಿಲ್ಲೆ ಚನ್ನಗಿರಿಯಿಂದ.
0: ಹಾ, ದಾವಣಗೆರೆ ಜಿಲ್ಲೆ. ಸರಿ, ಕಾರ್ಯಕ್ರಮನ ಕೇಳ್ತೀರಾ?
1: ಹಾ, ಕೇಳ್ತಿರ್ತೀನಿ ಮೇಡಮ್. ಇವತ್ತು ಸ್ವಲ್ಪ ಲೇಟ್ ಆಯ್ತು.
0: ಯಾಕೆ
1: ಕೇಳಕ್ಕೆ?
0: ಯಾಕೆ ಲೇಟ್ ಆಯ್ತು?
1: ಏನೋ ಕೆಲಸ ಮಾಡ್ತಾ ಇದ್ದೆ, ನಾನು ಮರ್ತೋಗ್ಬಿಟ್ಟಿದೀನಿ, ಸಡನ್ ಆಗಿ ನೆನಪಾಯ್ತು.
0: ಓ, ಕಾರ್ಯಕ್ರಮನ ಮರೆಯೋ ಅಂತ ಕೆಲಸ ಇತ್ತಂತಾಯ್ತು ನಿಮ್ಗೆ ವಿಶಾಲ ಅವರೇ?
1: ಇಲ್ಲ, ಇವತ್ತು ಸ್ವಲ್ಪ ಭಾನುವಾರ ಅಲ್ಲ, ಹಂಗೆ ಕ್ಲೀನಿಂಗ್ ಇಟ್ಕೊಂಡೆ ಮರ್ತೋಗ್ಬಿಡ್ತೀನಿ.
0: ಸರಿ ಸರಿ, ತುಂಬಾ ಹೀಗೆ ತಮಾಷೆ ಮಾಡಿದೆ. ಹೇಳಿ ವಿಶಾಲ ಅವರೇ, ಇವತ್ತು ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಹೇಳ್ತೀರಿ, ಹಾಡ್ತೀರಿ?
1: ಮೇಡಮ್, ಕೆಂಪಾದವು ಎಲ್ಲ ಕೆಂಪಾದವು.
0: ಹಾ ಸರಿ, ಹಾಡಿ.
1: ಓಕೆ ಮ್ಯಾಮ್.

ಹಸೂರಿದ್ದಾಗಿನ ಮರ ಬೆಳಗಿದ್ದ ಹೂವೆಲ್ಲ ನೆತ್ತಾರ ಕುಡಿದಾಂಗೆ ಕೆಂಪಾದವು. ಹಸೂರಿದ್ದ ಗಿಡ ಮರ ಬೆಳಗಿದ್ದ ಹೂವೆಲ್ಲ ನೆತ್ತಾರ ಕುಡಿದಾಂಗೆ ಕೆಂಪಾದವು ಕೆಂಪಾದವು.

ಊರು ಕಂದಮ್ಮಗಳು ಕೆಂಪಾದವು, ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವೋ.

0: கெம்பாதவோ எல்லா கெம்பாதவோ கெம்பாதவோ எல்லா கெம்பாதவோ.
1: விஷால் அவரே ಚೆನ್ನಾಗಿ ಹಾಡಿದ್ರಿ. ಹೀಗೆ ಬೇರೆ ಎಲ್ಲ ಗೀತೆಯನ್ನ ಹಾಡ್ಲಿಕ್ಕೆ ಬರುತ್ತಾ ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಈ ಗೀತೆಯನ್ನ ಹಾಡ್ಬೇಕು ಅನ್ಕೊಂಡಿದ್ರ ಹೇಗೆ?
2: ಮೇಡಮ್, ಇವಾಗ ನಾನು ಕಾಲ್ ಮಾಡ್ಬೇಕಂತ ಸರ್ಚ್ ಮಾಡ್ತಾ ಇದ್ದೆ, ಸರಿ ಇದನ್ನ ಹಾಡೋಣ ಅಂತ ಹಾಡಿದೆ. ಬೇರೆ ಎಲ್ಲಾ ಪ್ರಕಾರಗಳನ್ನ ಹಾಡ್ತೀನಿ ಮೇಡಮ್, ಜನಪದ ಹಾಡ್ತೀನಿ, ಫಿಲಂ ಗೀತೆಗಳನ್ನೂ ಹಾಡ್ತೀನಿ.
1: ಅಂದ್ರೆ ಮನೆಯಲ್ಲಿ ಹಾಡ್ತೀರಾ?
2: ಮನೇಲಿ ಹಾಡ್ಕೊಂತ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಸಂಗೀತ ಪ್ರಾಕ್ಟೀಸ್ ಮಾಡ್ಕೊಂತಿರ್ತೀನಿ.
1: ಅಂದ್ರೆ ಪಕ್ಕದಲ್ಲಿ ಒಂದು ದೇವಸ್ಥಾನಗಳಲ್ಲಿ ಅಥವಾ ಭಜನಾ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ತೀರಿ ನೀವು? ವಿಶಾಲ ಅವರೇ,
2: ಭಜನಾ ಮಂಡಳಿನಲ್ಲಿ ನಾನಿದ್ದೆ, ಗ್ರೂಪ್ ಅಲ್ಲಿ ಇದ್ದೆ. ನಾವು ಕೋಲಾರ ಅಲ್ಲಿ ಇದ್ದಿದ್ದು, ಅಲ್ಲಿ ನನ್ಗೆ ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿತ್ತು. ಈ ತರ ಭಜನಾ ಮಂಡಳಿ ಅವೆಲ್ಲ ಸೇರ್ಕೊಳಕ್ಕೆ ಮಾಡಕ್ಕೆ. ನಾವ್ ಈಗ ಹೊಸದಾಗಿ ಇಲ್ಲಿ ಒಂದ್ ವರ್ಷ ಆಯ್ತು ಬಂದು, ಇಲ್ಲಿ ಸ್ವಲ್ಪ ನನ್ಗೆ ಜನಗಳ ಸ್ಪರ್ಧೆ ಇಲ್ಲ, ಹಂಗಾಗಿ ಈ ತರ ಇದಕ್ಕೆ ಇನ್ನು ಇಲ್ಲಿ ಸೇರ್ಕೊಂಡಿಲ್ಲ. ಆದ್ರೆ ನಾನ್ ಮನೇನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಮನೇನಲ್ಲಿ ಹೇಳ್ಕೊಂತೀನಿ, ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಗಳಲ್ಲಿ ಹಿಂಗೆ ಹಾಡ್ತೀನಿ.
1: ಆ ಪರಿಚಯ ಇಲ್ದಿದ್ರು ವಿಶಾಲ ಅವರೇ, ಈ ಸಂಗೀತ ಅನ್ನೋದು ತುಂಬಾ ಒಂದು ದೊಡ್ಡ ಅಂದ್ರೆ ಸರಪಳಿ, ಯಾವುದೇ ಒಂದು ಸಂಬಂಧವನ್ನ, ಮಿತ್ರತ್ವವನ್ನ, ಸ್ನೇಹವನ್ನ ಬಂಧಿಸ್ತಾ ಹೋಗ್ತದೆ ಅಲ್ವಾ? ಹಾಗೆ ನಿಮ್ಮ ಈ ಸಂಗೀತದಿಂದ ನಿಮ್ಗೂ ಕೂಡ ಅಲ್ಲಿ ಪರಿಚಯಸ್ಥರು ಆಗ್ಬಹುದು ಮುಂದಿನ ದಿನಗಳಲ್ಲಿ.
2: ಇದಕ್ಕೆ ಮೊದ್ಲು ಒಬ್ರು ಬಸವರಾಜ್ ಅಂತ ಫೋನ್ ಮಾಡಿದ್ರು ನೋಡಿ, ನಮ್ಮ ಕಸಿನ್ ಬ್ರದರ್.
1: ಹೌದಾ? ಇಳಿತು ಬಾ ಮಳೆ.

0: ಗೀತೆನ ಹಾಡಿದ್ರು ಅವರು ಮಳೆಯ ಬಗ್ಗೆ.
1: ಅವರೇ ಅವರೇ ಮೇಡಮ್, ನನ್ಗೆ ಇದು ರೇಡಿಯೋನ ಡೌನ್ಲೋಡ್ ಮಾಡಿ ಇದನ್ನ ಕೇಳಿ ಚೆನ್ನಾಗಿರುತ್ತೆ, ನಂಗೆ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ.
0: ಹೌದು ಹೌದಾ, ಸರಿ.
1: ಅವ್ರು ಹೇಳಿದ್ಮೇಲೆ ತುಂಬಾನೇ ಇಷ್ಟ ಆಯ್ತು, ಕೇಳ್ತಾ ಇರ್ತೀನಿ.
0: ಸರಿ, ಅವರು ನಿಮ್ಗೆ ಹೇಳಿದ್ರು, ನೀವು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳಿದಿರಾ?
1: ತುಂಬಾ ಜನ ಕೇಳಿದೀನಿ.
0: ಸರಿ ನೋಡಿ, ಹೇಗೆ ಒಂದು ಕೊಂಡಿ ಬೆಸುತ್ತಾ ಹೋಗ್ತದೆ ಸ್ನೇಹದ ಅಲ್ವಾ. ಸರಿ ವಿಶಾಲ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ, ಹಾಗೆ ಗೀತೆಯನ್ನ ಹಾಡಿದಕ್ಕೆ ಧನ್ಯವಾದ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ?
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
1: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್. ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ. ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ. ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
1: RBI ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಹಲೋ.
3: ಹಲೋ,
0: ನಮಸ್ಕಾರ. ತಮ್ಮ ಹೆಸರು ಹೇಳಿ.
3: ಗಣಪತಿ ಅಂತ, ಇಡಗುಂಜಿ.
0: ಗಣಪತಿಯವರೇ?
3: ಹೌದು.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಗಣಪತಿಯವರೇ? ಹೌದು, ಹಾಡಿಗೊಂದು ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
3: ಸರಿ ಸರಿ
0: ಸರಿ. ಇವತ್ತಿನ ಗೀತೆ ಯಾವುದು? ನೀವು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಿ?
3: ಅದು ಹೊಸ ಇತಿಹಾಸ ಫಿಲ್ಮ್ ಇಂದ.
0: ಸರಿ, ಹಾಡಿ.

0: ಅಂತ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ತೋಳೆ ಕಮಲನೇ ಕಮಲಿವೆ ಬಾಮ ಪೂಜೆಯ ಸ್ವೀಕರಿಸು ಜಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ತಂದಿರುವೆ ನಮ್ಮ ಮಡಿಯನ್ನು ಜರತಾರೆ ತೊಟ್ಟು ಹೂಮಾಳೆ ತಂದಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನನ್ನ ಮನವೆಲ್ಲವ ತುಂಬುವಂತೆ ಮನವನು ಆರತಿ ಈಗ ಬೆಳಗುವಿ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಲಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತು ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಧನ್ಯವಾದಗಳು.
1: ಧನ್ಯವಾದ ಗಣಪತಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭಕ್ತಿ ಗೀತೆಯನ್ನ ಹಾಡಿದಕ್ಕಾಗಿ.
0: ಸರಿ ಸರಿ, ಓಕೆ,
1: ಧನ್ಯವಾದ.

0: ಹಲೋ
1: ಮೇಡಮ್, ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
1: ಮೇಡಮ್, ನನ್ನ ಹೆಸರು ನಾಗರಾಜ ರೆಡ್ಡಿ ಅಂತ, ಹರಿಹರದಲ್ಲಿ ಗ್ರಾಮ ತಿರ್ತಿಂದ.
0: ನಾಗರಾಜ್ ಅವರೇ?
1: ಹಾ ಮೇಡಮ್.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಮೇಡಮ್, ಹರಿಹರ ತಾಲೂಕು ರಾಮ ತೀರ್ಥ.
0: ಹರಿಹರ ತಾಲೂಕಿನಿಂದ. ಸರಿ, ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಹಾಡ್ತೀರಿ ಹರಿಹರ ಅವರೇ, ನಾಗರಾಜ್ ಅವರೇ?
1: ಮೇಡಮ್, ಅದು ಹಾಡ್ತೀನಿ, ಧ್ವನಿ ಸರಿಯಾಗಿ ಕೇಳಿಸ್ತದೆ ಮೇಡಮ್?
0: ಹೌದು, ಕೇಳಿಸ್ತಾ ಇದೆ, ಹೇಳಿ ಹಾಡಿ.
1: ಮೇಡಮ್, ದರಾ ಬೇಂದ್ರೆ ಅವ್ರದ್ದು ಕವಿತೆ ಮೇಡಮ್.
0: ಸರಿ, ಹಾಡಿ.

ಗಾಳಿಯ ಚೈರದ ಸುಗಂಧ ಅತ್ತ ಓದಂಗ ಓತ ಮನಸ್ಸು ಭವನ ಇಂದ ಇಂದ ನೋಡದ ಗೆಳತಿ ಇಂದ ನೋಡದ ನಂದ ನನಗ ಯಾಚಾರಿಲ್ಲ ಮಂದಿ ಗೊಡವಿಯೇನ ನನಗ ನಂದ.

0: ನಗ ಒಂದೇ ಸಮತಿ ಅಳತದ ಚಿತ್ತ ಇಂದ ನೋಡದ ಗೆಳತಿ ಇಂದ ನೋಡದ ಸೂಚಿ ಇಂದ ತಾರದಂಗ ಓತ ಮನಸ ಜಾರದಂಗ
1: ಮೇಡಮ್
2: ಹಾ ಹೇಳಿ ಹೇಳಿ ಸರಿ ಹಾಡಿ ಆಯ್ತು ನಾಗರಾಜ್ ಅವರೇ ಚೆನ್ನಾಗಿ ಹಾಡಿದ್ರಿ ಇನ್ನು ಹಾಡಬೇಕಿತ್ತು ಹಾ ಸರಿಯಾಗಿ ಕೇಳಿಸಿದೆ ಇನ್ನು ಹಾಡೋದಿತ್ತಲ್ವಾ ಹೌದು ಸರಿ ಇರ್ಲಿ ನಮ್ಮ ಕಾರ್ಯಕ್ರಮ ಕೂಡ ನಮ್ಮ ಕೊನೆಯ ಹಂತವನ್ನ ತಲುಪ್ತಾ ಇದೆ ನಮ್ಮ ಕೇಳುಗರ ಹಾಡುಗಳನ್ನ ನಾನು ಕೇಳ್ತಾ ಅವರಿಗೆ ಈ ಹಾಡುಗಳನ್ನ ಕೇಳಿಸ್ತಾ ನಾಗರಾಜ್ ಅವರೇ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ಇಲ್ಲ ಒಂದ್ ಎರಡು ದಿನದ ಹಿಂದೆ ತುಂಬಾ ಮಳೆ ಇತ್ತು ಒಂದ್ ಸ್ವಲ್ಪ ಮಳೆ ಇತ್ತು ಈಗ ಇಲ್ಲ ಎಲ್ಲಾ ಕೂಡ ಎಲ್ಲರೂ ಕೂಡ ಬೇಡ್ತಾ ಇರೋದು ಮಳೆ ಬರ್ಲಿ ಅಂತ ಅಲ್ವಾ ನಾವು ಮಳೆ ಬರ್ಲಿ ಅಂತ ಇದ್ದೇವೆ ಕೆಲವೊಂದಿಷ್ಟು ಜನ ಮಳೆ ಬೇಡ ಅಂತ ಇದ್ದಾರೆ ಆತರ ವಾತಾವರಣ ಸರಿ ನಾಗರಾಜ್ ಅವರೇ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ
1: ಧನ್ಯವಾದ

0: ಮೇಡಮ್ ಮಳೆ ಇದೆ ಮೇಡಮ್ ಕರವಾರ?
1: ಇಲ್ಲ, ಒಂದ್ ಎರಡು ದಿನದ ಹಿಂದೆ ತುಂಬಾ ಮಳೆ ಇತ್ತು, ಒಂದ್ ಸ್ವಲ್ಪ ಮಳೆ ಇತ್ತು, ಈಗ ಇಲ್ಲ. ಎಲ್ಲಾ ಕೂಡ ಎಲ್ಲರೂ ಕೂಡ ಬೇಡ್ತಾ ಇರೋದು ಮಳೆ ಬರ್ಲಿ ಅಂತ ಅಲ್ವಾ? ನಾವು ಮಳೆ ಬರ್ಲಿ ಅಂತ ಇದ್ದೇವೆ, ಕೆಲವೊಂದಿಷ್ಟು ಜನ ಮಳೆ ಬೇಡ ಅಂತ ಇದ್ದಾರೆ, ಆ ತರ ವಾತಾವರಣ.
0: ಹೌದಾ?
1: ಸರಿ ನಾಗರಾಜ್ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ.
0: ಧನ್ಯವಾದ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೆಳಗರೆ ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುವುದು. ಇಂದಿನ ಹಾಡಿಗೊಂದು ಗೀತೆ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ದಯಾನಂದ ಮೇತ್ರಿ. ಪ್ರಸ್ತುತಪಡಿಸಿದ್ದು ಸುವರ್ಣ ಶಿವಾನಂದ್. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
4: ಇದುವರೆಗೂ ಹಾಡಿಗೊಂದು ಗೀತೆ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ ಸಮಯ 10:02 ಆಗಲಿದೆ. ಇನ್ನು ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಕಾರ್ಯಕ್ರಮ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಈಗಾಗಲೇ ಬಂಗಾರದಂತಹ ಗೀತೆಗಳು ಪ್ಲೇಲಿಸ್ಟ್ ನಲ್ಲಿ ತಯಾರಾಗಿವೆ. ಎಲ್ಲ ಗೀತೆಗಳು ಈ ದಿನ ಪ್ರಸಾರ ಆಗುತ್ತೆ ಅಂತ ಹೇಳೋದಾದ್ರೆ 1969, 79, 89, 99 ಈ ಇಸವಿಗಳಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಮೊದಲನೆಯ ಗೀತೆ ಮೂಡಿ ಬರ್ತಾ ಇದೆ

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಹೌದು, ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:03:25.

ಅತ್ಯಂತ ಅರ್ಥಗರ್ಭಿತವಾದ ಸಾಲುಗಳನ್ನು ಹೊಂದಿದ್ದಂತಹ ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆಯ ಮಧುರವಾದ ಸಂಗೀತ ಸಂಯೋಜನೆಯ ಜಯದೇವ್ ಅವರು ಸಂಗೀತ ಸಂಯೋಜಿಸಿದಂತಹ ಮನ್ನಾಡೆ ಅವರ ಗಾಯನದ ಕಲ್ಪವೃಕ್ಷ ಚಿತ್ರದ ಗೀತೆ ಮೊದಲ ಗೀತೆಯಾಗಿ ಮೂಡಿಬಂತು. ಇನ್ನು ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರುತ್ತೆ. 1979 ತೆರೆ ಕಂಡಂತಹ ಚಿತ್ರಗೀತೆಗಳು.

ಹೈ ಹೈ ಹೈ ತತ್ತೈ ಹಿಮ್ಮಿ ಮೈ ಮೈ ಮೈ ನಿಲ್ಲು ನಿಲ್ಲು ಹೈ ಹೈ ಹೇ ಓ ಚೆಲುವೇ ಅಬೌಟ್ ಟೈಮ್.

ಬಿಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆ ಮೂಡಿ ಬಂತು. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸತ್ಯಂ ಅವರದಾಗಿತ್ತು. ಇನ್ನು ಈಗಷ್ಟೇ ಕೇಳಿದಂತಹ ಅಪರೂಪದ ಗೀತೆ ಭಾಗೀರಥಿ ಚಿತ್ರದ್ದಾಗಿತ್ತು. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ದನಿಯಾಗಿದ್ರು. ನಂಜಕವಿ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ಸಂಯೋಜಿಸಿದ್ರು. ಮುಂದಿನ ಗೀತೆಗಳು 1979ರಲ್ಲಿ ತೆರೆ ಕಂಡಂತಹ ಗೀತೆಗಳು. ಮೂರು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಅನ್ನು ಮೂಡ್ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಆಲಿಸಿ. 1979ರಲ್ಲಿ ತೆರೆ ಕಂಡಂತಹ ಗೀತೆಗಳು ಇವು.

ಮೂರು ಬ್ಯಾಕ್ ಟು ಬ್ಯಾಕ್ 1979 ತೆರೆ ಕಂಡಂತಹ ಚಿತ್ರಗೀತೆಗಳನ್ನ ಕೇಳಿದ್ರಿ. ಮೊದಲನೇ ಗೀತೆ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ್ದಾಗಿತ್ತು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಚಿ ಉದಯ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ಸಂಯೋಜಿಸಿದ್ರು. ಮತ್ತೆ ಎರಡನೆಯ ಗೀತೆ ಹುಲಿಯ ಹಾಲಿನ ಮೇವು ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ರು. ಚಿ ಉದಯ ಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿ ಬಂತು. ಈಗಷ್ಟೇ ಕೇಳಿದಂತಹ ಮತ್ತೊಂದು ಗೀತೆ ಇದೆ, 1979 ತೆರೆ ಕಂಡಂತಹ ಚಿತ್ರದ ಗೀತೆ, ಸೀತಾರಾಮ ಚಿತ್ರದ್ದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಚಿ ಉದಯ ಶಂಕರ್ ಅವರ ರಚನೆಗೆ ಸತ್ಯಂ ಅವರ ಸಂಗೀತ ಸಂಯೋಜನೆ.

0: ಈ ಗೀತೆಗೆ ಕೂಡ ಇತ್ತು. ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕೇಳ್ತಾನೆ ಇರಿ, ಯಾಕಂದ್ರೆ ಬಂಗಾರದಂತಹ ಗೀತೆಗಳು ನಿಮಗಾಗಿ ತಯಾರಾಗಿವೆ, ಪ್ಲೇಲಿಸ್ಟ್ ನಲ್ಲಿ ರೆಡಿಯಾಗಿ ಪ್ಲೇ ಆಗೋದಕ್ಕೆ ಅಂತ ಕಾಯ್ತಾ ಇದಾವೆ.
1: ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗೈ ಹೈ.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15ಕ್ಕೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳೋದಿಲ್ವೇನೋ? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ ಎಲ್ಲ ಗುಣ.
0: 10:27 ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಮನಸ. ಇವತ್ತಿನ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 1969, 79, 89, 99 ಹಾಗೆ 99ರಲ್ಲಿ ತೆರೆ ಕಂಡಂತಹ ಸಿನಿಮಾಗಳ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಈಗಾಗಲೇ 69 ಹಾಗೆ 79ರಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು ಈಗಾಗಲೇ ಪ್ರಸಾರ ಆಗ್ಬಿಟ್ಟಿದೆ. ಇನ್ನು 1989ರಲ್ಲಿ ತೆರೆ ಕಂಡಂತಹ ಗೀತೆಗಳು ಇದೀಗ ಪ್ರಸಾರ ಆಗತ್ತೆ. ಮೊದಲ ಗೀತೆ ನೋಡಿ ಬರ್ತಾ ಇದೆ ಚಿತ್ರ ಅವರ ಸಿರಿಕಂಠದಲ್ಲಿ.

1989ರಲ್ಲಿ ತೆರೆ ಕಂಡಂತಹ ಹೃದಯ ಗೀತೆ ಚಿತ್ರದ ಗೀತೆ ಮೂಡಿ ಬಂತು. ಚಿತ್ರ ಅವರ ಗಾಯನದಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚನೆಗೆ ಸಂಗೀತವನ್ನ ಸಂಯೋಜಿಸಿದವರು ರಾಜನ್ ನಾಗೇಂದ್ರ.

ನನ್ನ ಗಂಡ ಚಿತ್ರದ ಗೀತೆ ಮೂಡಿ ಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಲತಾ ಹಂಸಲೇಖ ಅವರ ಹಾಡುಗಾರಿಕೆಯಲ್ಲಿ. ಇನ್ನು ಮುಂದಿನ ಸೂಪರ್ ಹಿಟ್ ಗೀತೆ 1989 ತೆರೆ ಕಂಡಂತಹ ಸಿಬಿಐ ಶಂಕರ್ ಚಿತ್ರದ ಗೀತೆ ಇದಾಗಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ದನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಒಂದು ಗೀತೆಗೆ ಇದೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯ ಸುಮಧುರವಾದ ಗೀತೆಯನ್ನು ಆಲಿಸಿದ್ರಿ. ಚಿತ್ರ ಅವರ ಧ್ವನಿಯಲ್ಲಿ ಚಂದ್ರಮುಖಿ ಮತ್ತು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ್ದು. ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, 1999 ಗೀತೆ. ಇದು ಕೂಡ ಹೃದಯ ಹೃದಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗೆ ಇದೆ.

ಹಳೆಯ ಸಮುದ್ರ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇನ್ನು ಒಂದೇ ಒಂದು ಗೀತೆಯನ್ನ ಕೇಳುವಂತಹ ಕಾಲಾವಕಾಶ ಇದೆ. ಯಾವ ಗೀತೆ ಕೇಳೋದು? ಎಷ್ಟೊಂದು ಚಂದದ ಗೀತೆಗಳಿದ್ದಾವೆ. 1999 ತೆರೆ ಕಂಡಂತಹ ಸಂಭ್ರಮ ಚಿತ್ರದ ಗೀತೆ. ಎಸ್ ಪಿ ಬಿ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ.

ಇದಾಗಿತ್ತು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿವೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದರೆ ಅಂತ ನೋಡೋದಾದ್ರೆ, ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಹಾಗೆ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ಇನ್ನು ಚನ್ನಪ್ಪ ಜೆಪಿ ನಗರ್ನಿಂದ, ಹಾಗೆ ಅರುಣ ಮೈತ್ರಿ ಜೆಸಿ ನಗರದಿಂದ, ವಾಣಿಶ್ರೀ ಅವರು ಧಾರವಾಡದಿಂದ ಅವರು ಫ್ರೆಂಡ್ಶಿಪ್ ಡೇಯ ಶುಭಾಶಯ ಕೂಡ ಕೋರಿದ್ದಾರೆ. ಹಾಡುಗಳ ಮೂಲಕ ನಮ್ಮ ನಿಮ್ಮನ್ನ ಬೆಸ್ತಿರುವಂತಹ ನಮ್ಮ ಸ್ನೇಹದ ಬಂಧ ಹೀಗೆ ಸದಾ ಶಾಶ್ವತವಾಗಿರಲಿ ಅಂತ ಹೇಳಿದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರು ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನವೋದಯ ನಾಗರಾಜ್ ಅವರು ಹಾಡುಗಳನ್ನ ಮೆಚ್ಚಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ

0: ನಮ್ಮ ನಿಮ್ಮನ್ನ ಬೆಸ್ತಿರುವಂತಹ ನಮ್ಮ ಸ್ನೇಹದ ಬಂಧ ಹೀಗೆ ಸದಾ ಶಾಶ್ವತವಾಗಿರಲಿ ಅಂತ ಹೇಳಿದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರು ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನವೋದಯ ನಾಗರಾಜ್ ಅವರು ಹಾಡುಗಳನ್ನ ಮೆಚ್ಚಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅಶೋಕ್ ಗೋಕಾವಿ ಇಂದ ಪ್ರಸನ್ನ ಅವರು ಯಲಹಂಕದಿಂದ, ಹಾಗೆ ಮತ್ತೊಂದು ಸಂದೇಶ ರತ್ನ ನಾಗಪ್ಪ ಅವರು ಕಳಿಸಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ಸದಾ ಕಾಲ ಕೇಳ್ತಾನೆ ಇರಿ ವಿವಿಧ ಭಾರತಿ.
1: ಪ್ರಸ್ತುತ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111.
2: ನಮಸ್ಕಾರ, ಪೋಸ್ಟ್ ಬಾಕ್ಸ್ ನಂಬರ್ 111 ಮೇ ನೀಲ ಮಲ್ಕಾನಿ ಆಪ್ ಸಭೀ ಕಾ ಸ್ವಾಗತ್ ಕರ್ತಿ ಹೂಂ. ಸಾಥಿಯೋ, ಜೈಸಾ ಕಿ ಹಮ್ ಸಬ್ ಜಾನ್ತೆ ಹಿ ಹೈ, ಹಮಾರಾ ಯೇ ಕಾರ್ಯಕ್ರಮ ಮಾನನೀಯ ಪ್ರಧಾನಮಂತ್ರಿ ಜೀ ಕೆ ಮನ್ ಕಿ ಬಾತ್ ಕಾ ವಿಸ್ತಾರ ಹೈ. ಔರ್ ಇಸ್ ಬಾರ್ ಪ್ರಧಾನಮಂತ್ರಿ ಜೀ ನೇ ಮನ್ ಕಿ ಬಾತ್ ಮೇ ಉಲ್ಲೇಖ ಕಿಯಾ ಹೈ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಾ, ಹಮ್ ಸಭಿ ಕೆ ಪ್ರಿಯ, ಹಮ್ ಸಭಿ ಕೆ ಆದರಣೀಯ. ಔರ್ ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಹಮೇ ಯೇ ಪ್ರೇರಣಾ ದಿ ಕಿ ಹಮ್ ಅಬ್ದುಲ್ ಕಲಾಂ ಜೀ ಕೆ ವ್ಯಕ್ತಿತ್ವ ಕೋ, ಉನ್ಕೆ ದರ್ಶನ್ ಕೋ, ಔರ್ ದೇಶ್ ಕೆ ಪ್ರತಿ ಉನ್ಕೆ ಯೋಗದಾನ್ ಕೋ, ಉಸ್ಕೆ ಮಹತ್ವ ಕೋ ಭೀ ಪಹಚಾನೆ, ಔರ್ ಸಾಥ್ ಹಿ ಯೇ ಭೀ ಜಾನೆ ಕಿ ಕಿಸಿ ಏಕ್ ಸಾಧಾರಣ ಸೆ ಪರಿವಾರ ಮೇ ಜನ್ಮೆ ಕಿಸಿ ಬಚ್ಚೆ ಕಿ ಯಾತ್ರಾ ರಾಮೇಶ್ವರಂ ಸೆ ಜಬ್ ರಾಷ್ಟ್ರಪತಿ ಭವನ್ ತಕ್ ಹೋತಿ ಹೈ ತೋ ಬೀಚ್ ಕೆ ಕ್ಯಾ ಪಡಾವ್ ಹೋತೆ ಹೈ ಔರ್ ಜೀವನ್ ಕಿಸ್ ತರಹ ಸೆ ಉನ್ಕೆ ಸಾಮ್ನೆ ಧೀರೆ ಧೀರೆ ಖುಲ್ತಾ ಹೈ. ತೋ ಆಯೇ ಸಬ್ಸೆ ಪಹಲೆ ಮೈ ಅಪ್ನೆ ವಿಶೇಷಜ್ಞೋಂ ಕಾ ಪರಿಚಯ ಆಪ್ಸೆ ಕರವಾತಿ ಹೂಂ. ಆಜ್ ಸ್ಟುಡಿಯೋ ಮೇ ಹಮ್ನೆ ಆಮಂತ್ರಿತ್ ಕಿಯಾ ಹೈ ಶ್ರೀ ಅನುಜ್ ಸಿನ್ಹಾ ಜೀ ಕೋ. ಆಪ್ ಸೈನ್ಸ್ ಕಮ್ಯುನಿಕೇಟರ್ ಹೈ ಔರ್ ಪೂರ್ವ ನಿರ್ದೇಶಕ ಹೈ ವಿಜ್ಞಾನ ಪ್ರಸಾರ ಕೆ. ಆಪ್ ಅಡ್ವೈಸರ್ ಭೀ ರಹೆ ಹೈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗವರ್ನಮೆಂಟ್ ಆಫ್ ಇಂಡಿಯಾ ಮೇ. ಸರ್, ಬಹುತ್ ಬಹುತ್ ಸ್ವಾಗತ ಹೈ ಆಪ್ಕಾ ಸ್ಟುಡಿಯೋ ಮೇ.
3: ನಮಸ್ಕಾರ, ಥ್ಯಾಂಕ್ ಯು.
2: ಹಮಾರೇ ದೂಸರೆ ವಿಶೇಷಜ್ಞ ಹೈ ಡಾಕ್ಟರ್ ನಕುಲ್ ಪರಾಶರ್, ಅಪ್ಲೈಡ್ ಫಿಸಿಕ್ಸ್ ಮೇ ಆಪ್ನೆ ಪಿ ಆಥರ್ ಭೀ ಹೈ, ವಿಜ್ಞಾನ ಆಧಾರಿತ ಕೈ ಪುಸ್ತಕೆ ಆಪ್ನೆ ಲಿಖಿ ಹೈ, ಸ್ಟ್ರಾಟೆಜಿಕ್ ಬಿಸ್ನೆಸ್ ಯೂನಿಟ್ ಹೆಡ್ ರಹೆ ಹೈ ಆಪ್ ಔರ್ ಸಾಥ್ ಹಿ ವಿಜ್ಞಾನ ಪ್ರಸಾರ ಕೆ ನಿರ್ದೇಶಕ್ ಭೀ ರಹೆ ಹೈ. ನಕುಲ್ ಜಿ, ಆಪ್ಕಾ ಬಹುತ್ ಬಹುತ್ ಸ್ವಾಗತ ಸ್ಟುಡಿಯೋ.
3: ಧನ್ಯವಾದ, ನಮಸ್ಕಾರ.
2: ಡಾಕ್ಟರ್ ರಶ್ಮಿ ಹಮಾರೆ ಸಾಥ್ ಹೈ, ಆಪ್ ಏಕ್ ಲೇಖಿಕಾ ಹೈ, ಶಿಕ್ಷಿಕಾ ಹೈ, ಪ್ರೇರಕ ವಕ್ತಾ ಭೀ ಹೈ. ಕಲಾಂ ಸಾಹಬ್ ಕಿ ಆತ್ಮಕಥಾ ಆಪ್ನೆ ಲಿಖಿ ಹೈ, ಕಲಾಂ ತುಮ್ ಲೌಟ್ ಆಓ ಪುಸ್ತಕ ಆಪ್ನೆ ಲಿಖಿ ಹೈ, ಕಲಾಂ ಇನ್ಸ್ಪೈರ್ಸ್ ಆಪ್ಕಿ ರಚನಾ ಹೈ. ಔರ್ ಏಕ್ ಬೇಹದ್ ಖಾಸ್ ಬಾತ್ ಯೇ ಹೈ ಕಿ ಡಾಕ್ಟರ್ ರಶ್ಮಿ ನೇ ಜಬ್ ಕಲಾಂ ಸಾಹಬ್ ಕಿ ಆತ್ಮಕಥಾ ಲಿಖಿ ತಬ್ ಉನ್ಕಾ ಹಿ ಮಾರ್ಗದರ್ಶನ್ ರಶ್ಮಿ ಜಿ ಕೋ ಪ್ರಾಪ್ತ ಹುವಾ. ರಶ್ಮಿ ಜಿ, ಆಪ್ಕಾ ಬಹುತ್ ಬಹುತ್ ಸ್ವಾಗತ ಹೈ ಸ್ಟುಡಿಯೋ ಮೇ.
4: ಬಹುತ್ ಬಹುತ್ ಧನ್ಯವಾದ ಆಪ್ಕಾ.
2: ತೋ ಸಾಥಿಯೋ, ಇಸ್ಸೆ ಪಹಲೆ ಕಿ ಮೈ ಅಪ್ನೆ ಸವಾಲೋಂ ಕಿ ಬೌಛಾರ್ ಅಪ್ನೆ ವಿಶೇಷಜ್ಞೋಂ ಪರ್ ಕರೂಂ ಔರ್ ಅಪ್ನೆ ವಿಶೇಷಜ್ಞೋಂ ಕೆ ಮಾಧ್ಯಮ ಸೇ ಹಮ್ ಕಲಾಂ ಆಯೇ ಮೈ ಆಪ್ಕೋ ಸುನ್ವಾತಿ ಹೂಂ. ಮಾನನೀಯ ಪ್ರಧಾನಮಂತ್ರಿ ಜಿ ಕಾ ವೋ ಉದ್ಗಾರ್ ಮನ್ ಕಿ ಬಾತ್ ಕಾ ವೋ ಹಿಸ್ಸಾ ಜಿಸ್ ಮೇ ಉನ್ಹೋನೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಾ ಉಲ್ಲೇಖ ಕಿಯಾ ಹೈ.
5: ಮೇರೆ ಪ್ಯಾರೆ ದೇಶವಾಸಿಯೋ, ಡಾಕ್ಟರ್ ಕಲಾಂ ಕೆ ವ್ಯಕ್ತಿತ್ವ ಮೇ ಕೈ ಪ್ರೇರಕ ರೂಪ ಥೆ, ಲೇಕಿನ್ ಉನ್ಕೆ ಹೃದಯ ಕೆ ಸಬ್ಸೆ ಕರೀಬ್ ಏಕ್ ಶಿಕ್ಷಕ್ ಕಿ ಭೂಮಿಕಾ ಥಿ. ವೇ ಬಚ್ಚೋಂ ಔರ್ ಯುವಾಓಂ ಕೋ ಬಡೆ ಸಪ್ನೆ ದೇಖ್ನೆ ಕೆ ಲಿಯೆ ಪ್ರೇರಿತ ಕರ್ತೆ ಥೆ. ಹಮಾರೆ ಮಾತಾ ಪಿತಾ ಹಮಾರೆ ಪಹಲೆ ಗುರು ಹೋತೆ ಹೈ. ಸ್ಕೂಲ್ ಕೆ ಶಿಕ್ಷಕ್ ಹಮೇ ಅಕ್ಷರ ಜ್ಞಾನ ದೇತೆ ಹೈ. ಮೈ ದೇಶ್ ಕೆ ಸಭಿ ಶಿಕ್ಷಕೋ ಔರ್ ಗುರುಜನೋ ಕೋ ಸಲಾಮ್ ಹೂಂ.
2: तो ये थे माननीय प्रधानमंत्री जी के प्रेरक शब्द और उन्होंने एक और प्रेरक व्यक्तित्व के बारे में हमें बताया, भारत रत्न डॉक्टर एपीजे अब्दुल कलाम के बारे में, बेहद सम्मान से जिनका नाम लिया जाता है. तो आइए सबसे पहले हम अपने विशेषज्ञों से ये सवाल करते हैं. अनुज सिन्हा जी, मैं सबसे पहले आपसे यही जानना चाहूंगी कि हम जब एपीजे अब्दुल कलाम जी का नाम लेते हैं तो बहुत सम्मान मन में आता है. हम उन्हें अपने पूर्व राष्ट्रपति जी के रूप में याद रखें, हम उन्हें एक वैज्ञानिक के रूप में याद रखें, हम उन्हें एक शिक्षक के रूप में याद रखें, या उनके व्यक्तित्व के ऐसे भी और कई पहलू हैं जो हम सबको जानने चाहिए.
3: बहुत सही बात है. डॉक्टर कलाम जो है वो एक प्रेरणा स्रोत रहे हैं
2: जी.
3: उनकी शुरुआती जो लाइफ थी बड़ी कठिन थी
2: जी.
3: हाँ, और उसके बावजूद उनके पास जो वैल्यू सिस्टम्स आए उनके फैमिली के रिलेशन की वजह से, वो ऐसे थे कि आज भी मेरा ख्याल उनका बहुत इम्पोर्टेंस है. और वो जो वैल्यू सिस्टम्स हैं उसकी वजह से वो पहले स्पेस प्रोग्राम में उन्होंने अपना सिक्का जमाया
2: जी.
3: उसके बाद डिफेंस प्रोग्राम में अपना हुनर दिखाया और उसके बाद वो और कई चीज़ों में रहे, परंतु लार्जली जो उनका राष्ट्रपति पद पर जो रहे 5 वर्ष उसमें जो उन्होंने कंट्रीब्यूट करा, उसके बाद भी

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ದಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೆ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದಿರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವ್ದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಎಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡ ಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡ ಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎ

ಹಳೇಮಠ್ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, ಆಗಸ್ಟ್ 1 ಆಗಸ್ಟ್ 7 ತಾರೀಕು ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಆಗಸ್ಟ್ 1 7 ತಾರೀಕು ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಗಸ್ಟ್ 1 ವೀಕ್ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ 1 ತಾಯಿ ಹಾಲ್ ಉಣಿಸ್ಬೇಕು, ನಾರ್ಮಲ್ ಡೆಲಿವರಿ ಆದ್ರೆ, ಅಂಡ್ ಸಿಸೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 ಒಳಗಡೆ ಕುಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
3: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3-5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದಿಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಒಳಗೆ, ಮತ್ತೆ ಸಿಸೇರಿಯನ್ ಆದಾಗ 4 ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ, ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 cm ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ, ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದಿಕೊಳ್ಳುತ್ತೆ ಮಗು.
2: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ ಗಳಲ್ಲಿ ನೋಡಿದೀವಿ, ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳಿ ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ ಜನರಿಗೆ ಅದ್ರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
3: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬ್ಯುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನ್ ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
2: 6 ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ ಮಾತ್ರ ಕೊಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೆ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
3: ಕೊಲೆಸ್ಟ್ರಾಮ್ ಏನಿದೆ

0: ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದು 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆಯ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ, ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ದಿನ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ, ಸಾಕಾಗಲ್ಲ ಹಾಲು, ಸಾಕಾಗಲ್ಲ ಅಂತ ಏನ್ ಮಾಡ್ತಾರ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನು, ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆ ಅಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಲ್ ನ ನೀಡಬೇಕು.
1: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
0: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನನ ಹೇಳಿದ್ನಲ್ಲ, ಇದು ಹೇರಳವಾಗಿರುತ್ತೆ. ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್, ಮತ್ತೆ ಕಡಿಮೆ ಸಕ್ಕರೆ, ಮತ್ತೆ ಕಡಿಮೆ ಕೊಬ್ಬು ಇದ್ದು, ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ, ಹೊಟ್ಟೆ, ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೇ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮ್ಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ, ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
1: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
0: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ, ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲೇ ಇದ್ದಿದ್ದ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು, ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು, ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂತ ಹಾಲಾಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ, ಖರ್ಚು ಇಲ್ದಂಗೆ ಆರಾಮಾಗಿ ಅವಳು ಹಾಲು ಉಣಿಸ್ಬಹುದು. ಇದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಈ ತರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನ ಪಡೆಯಬಹುದು. ಮತ್ತೆ ಟೈಪ್ 2 ಡಯಾಬಿಟಿಸ್ ನಾವ್ ಏನ್ ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ತರದ್ದು ನಾವು ತೊಂದರೆಗಳಿಂದನು ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು, ತಾಯಿ ಹಾಲು ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ, ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದ್ರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲ್ ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲ್ ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರು ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೇನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೇನ ಮಗುವಿನ ಬಾಯಿ ಒಳಗೆ ಇಡಬೇಕು, ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಏನ್ ನೋಡ್ಕೋಬೇಕು ಅಂತಂದ್ರೆ, ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು, ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು, ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಮಗು ತಾಯಿಯ ಕೆಳಗಡೆ ಇರಬೇಕು, ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು. ತಲೆ, ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು, ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು ಆ ತರ ಮಾಡಬಾರ್ದು. ಮತ್ತೆ ಎಷ್ಟೊಂದ್ ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ ನ ಕೊಡ್ತಾರೆ, ಆ ತರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟ್ ಅನ್ನ ಮಗುವಿನ ಬಾಯಿಯಲ್ಲಿ ಇಡೋ ತರ ನಾವು ಸಪೋರ್ಟ್ ಕೊಡ್ಬೇಕು ಬ್ರೆಸ್ಟ್ ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದು ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನ ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟ್ ಅನ್ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಏರಿಯೋಲಾ ಮತ್ತೆ ನಿಪ್ಪಲ್ ಎರಡು ಬಾಯಿ ಒಳಗೆ ಹೋಗುತ್ತೆ, ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ

0: ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದ್ರೆ ಇದು ಒಂದು ರಿಫ್ಲೆಕ್ಸ್, ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತೆ ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ ಮತ್ತೆ ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ ಮತ್ತೆ ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಿಂದ್ರೆ ನನಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದ್ ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದ್ರಿಗೆ ಏನ್ ಸಲಹೆ ನೀಡ್ತೀರಾ?
0: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲ್ಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕ್ಬೇಕು. ಅವಾಗಿಂದನೇ ನಮ್ಗೆ ಒಳ್ಳೆ ಹಾರ್ಮೋನ್ಸ್, ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್, ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸ್ಬೇಕು. ಈ ಏನ್ ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲಾನು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳ್ಬರುತ್ತೆ ಡಾಕ್ಟರ್, ತಾಯಿ ಏನಾದ್ರೂ ತಿನ್ನುವಾಗ ವ್ಯತ್ಯಾಸ ಆದ್ರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಇವಾಗ ಶೀತ ಪದಾರ್ಥಗಳು ತಿಂದ್ರೆ ಮಗು ಹಾಲು ಕುಡಿಯತ್ತೆ, ಮಗುಗೆ ಶೀತ ಆಗತ್ತೆ, ಅಥವಾ ಹೀಟ್ ಪದಾರ್ಥ ತಿಂದ್ರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗತ್ತೆ, ಈ ತರದೆಲ್ಲ ಕೇಳ್ತೀವಿ ಮನೆಯಲ್ಲಿ. ಇದು ಎಷ್ಟರ ಮಟ್ಟಿಗೆ ನಿಜ?
0: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬಾ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತೆ ತರಕಾರಿ, ಮೊಟ್ಟೆ, ನಾನ್ ವೆಜ್ ಈ ತರ ಎಲ್ಲ ತರದ್ದು ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬಾ ಮುಖ್ಯ. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
1: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಸೊ 6 ತಿಂಗಳಾದ್ಮೇಲೆ ಹಾಲು ಕುಡಿಸ್ಬೇಕ ಆಗುತ್ತೆ, 2 ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ, ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
0: ಇಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನು ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್, ನಾವು ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅನ್ನ ನಾವು ಕೊಡಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದಾನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ 8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ್ ನೀರಲ್ಲಿ ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ ಗೆ ಬಂದ ಮೇಲೆ ಅದನ್ನ ಮಗುಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
1: ತಾಯಿ ಹಾಲುಣಿಸುವ ಟೈಮ್ ಅಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತೆ ಜೀವನ ಶೈಲಿ ಹೇಗಿರ್ಬೇಕು ಅಂತ ನಿಮ್ ಸಲಹೆ?
0: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದ್ರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದ್ರೆ ಇದು ಅಮೈಲೇಸ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಹುಳಿ ಅಂಶ ಮತ್ತೆ ಸಾಲ್ಟಿಶ್ ಮತ್ತೆ ಸಾರಿ

0: ಹೆಚ್ಚಾಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬಾ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬಾ ಗಟ್ಟಿನೂ ಇರಬಾರ್ದು. ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ಬಿಡ್ಬಾರ್ದು, ಆ ತರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು. ಹೌದು ಆ ತರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು. ಒಂದೇ ಸರಿ ಎಲ್ಲಾನು ಆಡ್ ಮಾಡಬಾರ್ದು. ಒಂದೊಂದೇ ಧಾನ್ಯಗಳನ್ನ ಆಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸಬೇಕು. ಇದಕ್ಕೆ ಯಾವುದೇ ರೀತಿ ಹಾಲನ್ನ ಬೇರೆ ಹಾಲನ್ನ ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸಬಹುದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3-5 ಸಾರಿ ಮಗುವಿಗೆ ಕೊಡ್ತಾ ಇರಬಹುದು. ಇದರ ಜೊತೆಗೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡಬೇಕು 2-3 ಗಂಟೆಗೆ ಒಂದ್ಸರಿ. ಒಂದು ಸರಿ ನಾವು ಈ ಪೋರೇಜ್ ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದ್ಮೇಲೆ ತಾಯಿ ಹಾಲು ಕೊಡ್ಬೇಕು, ಮತ್ತೆ 3 ಅವರ್ ಆದ್ಮೇಲೆ ಪೋರೇಜ್ ನ ಕೊಡ್ಬೇಕು. ಈ ತರ ನಾವು ಆಹಾರನ ಕೊಡ್ತಾ ಹೋಗ್ಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲಾರು ನಾವು ಏನ್ ಮನೆಯಲ್ಲಿ ತಿಂತೀವೋ ಆ ತರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿರ್ತೀವಿ ಅಥವಾ ನಮ್ಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನು ಯಾಕೆ ಕುಡಿಸ್ತಿದ್ಯಾ, ಮಗುಗೆ ಏನ್ ಅದ್ರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನು ಹಾಲು ಕುಡಿಸ್ತಾ ಇದ್ರೆ ಅದು ಊಟನು ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ತರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು?
0: ಈಗ 6 ತಿಂಗಳಿನಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನು ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದ್ಬೇಕು, ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೇದು. ಈ ಎದೆ ಹಾಲಿನಲ್ಲಿ ಅದಕ್ಕೆ ಇದನ್ನ ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರುಳಿರ್ಬಹುದು, ಮೆದುಳಿರ್ಬಹುದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನ ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನು ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗು ಹುಷಾರಿರಲ್ಲ ಆ ತರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನ್ ತಿಂಡಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ. ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ, ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ, ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸಬಹುದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ, ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಯಾಕಂದ್ರೆ ಅಮ್ಮನು ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದ್ರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು, ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನು ತಾಯಿಯು ಅಷ್ಟೊಂದು ಅರಿವಿರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಇವನ್ ಮಲ್ಕೊಂಡು ಕೂಡ ಕುಡಿಸ್ಬಹುದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆಯಾ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರು ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್, ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೆ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಏನಾಗ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೂ ಯಾಕೆ

0: ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ, ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲು ಏರಿಯಲ್ಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ ಫೋರ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ ಫೋರ್ ಮಿಲ್ಕ್ ಏನು, ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂತ ಹಾಲು, ಆಮೇಲೆ ಬರುವಂತ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶ ಹಾಲು, ಫ್ಯಾಟ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ ಫೋರ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗ್ಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ತರ ಸೋರ್ ನಿಪ್ಪಲ್ ಎಲ್ಲ ಆದಾಗ ಈ ಹೈಂಡ್ ಮಿಲ್ಕ್ ಅನ್ನ ನಿಪ್ಪಲ್ ಮತ್ತೆ ಏರಿಯೊಳಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗತ್ತೆ.
1: ಈಗ ಕುಟುಂಬದ ಸದಸ್ಯರು, ವಿಶೇಷವಾಗಿ ಹಸ್ಬೆಂಡ್ ಅಂಡ್ ಹಿರಿಯರು, ತಾಯಂದ್ರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲಾ ಸದಸ್ಯರು, ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರೋ ಅತ್ತೆ ಮಾವ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದ್ಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ 5 ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದ್ರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದ್ರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕೋ ಅದೇ ರೀತಿ ಇವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅನ್ನೋದು ಪ್ರಕೃತಿ ನಿಯಮ ಮತ್ತೆ ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನ ನಾವು ತಪ್ಪದೇ ನಾವು ಮಗುಗೆ ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನ ಖಂಡಿತ ಕೊಡಬೇಕು, ಮತ್ತೆ 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು, ಮತ್ತೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸ್ಬೇಕು. ಆಮೇಲೆ ಇವನ್ ಹುಷಾರಿಲ್ದೇ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬಹುದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ದೇ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿನಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದ್ರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
1: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
3: ಅರೆ,
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ

0: ಸ್ತನ್ಯಪಾನದ ಮಹತ್ವ. ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ವಿಶೇಷ ಸಂದರ್ಶನಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ. ಡಾಕ್ಟರ್ ನಮಸ್ಕಾರ. ಇಂದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಡಾಕ್ಟರ್. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ದಿನದ ಆಚರಣೆಯ ಮಹತ್ವ ಮತ್ತು ಉದ್ದೇಶವನ್ನು ತಿಳಿಸಬಹುದಾ?
2: ಪ್ರತಿ ವರ್ಷ ನಾವು ಆಗಸ್ಟ್ 1-7 ತನಕ ಒಂದು ವಾರದ ಕಾಲ ಈ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆಯಿಂದಲೇ ಆದೇಶಗೊಂಡು ಈ ಸಪ್ತಾಹವನ್ನು ಎಲ್ಲ ರಾಷ್ಟ್ರಗಳಲ್ಲಿ ಆಚರಿಸಲಾಗ್ತದೆ. ಮುಖ್ಯವಾಗಿ ಸ್ತನ್ಯಪಾನದ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು, ಸರಿಯಾಗಿ ಹಾಲುಡಿಸುವ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥದ್ದು ಇದರ ಉದ್ದೇಶ. ಕುಟುಂಬಗಳು ಮತ್ತು ಸಾಮಾಜಿಕರಿಗೆ ಹಾಲುಣಿಸುವ ತಾಯಂದಿರನ್ನು ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಬೆಂಬಲಿಸಲು ಕಲಿಸುವುದು ಈ ಬಾರಿಯ ಈ ಸ್ತನ್ಯಪಾನ ಸಪ್ತಾಹದ ಮುಖ್ಯ ಉದ್ದೇಶ. ಇದನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಮೂರು ಕಾರಣಗಳನ್ನು ನಾವು ಗುರುತಿಸಬಹುದು. ಒಂದನೇದಾಗಿ, ಸ್ತನ್ಯಪಾನದ ವಿಷಯದಲ್ಲಿ ಜನರಿಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಂಥದ್ದು ಇದರ ಮೊದಲ ಉದ್ದೇಶ. ಮತ್ತೆ ಎರಡನೇದಾಗಿ, ಹೊಸದಾಗಿ ತಾಯಂದಿರಾದ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಹಾಲುಣಿಸಬೇಕು, ಯಾವಾಗ ಯಾವಾಗೆಲ್ಲ ಹಾಲುಣಿಸಬೇಕು, ಹಾಲುಣಿಸುವ ಸರಿಯಾದ ಭಂಗಿ ಏನು, ಮಗುವನ್ನು ಹೇಗೆ ಕೂರಿಸಿಕೊಳ್ಳಬೇಕು, ಯಾವ ರೀತಿ ಮೊಲೆಯನ್ನು ಮಗುವಿನ ಬಾಯಿಗೆ ಅದು ಚೀಪಲಿಕ್ಕೆ ಅನುಕೂಲಕರವಾಗುವಂತೆ ಯಾವ ಭಂಗಿಯಲ್ಲಿ ನಾವು ಹಾಲುಣಿಸಬೇಕು, ಈ ರೀತಿಯ ಹಾಲುಣಿಸುವ ಬಗ್ಗೆ ಹಲವಾರು ಮಾಹಿತಿಗಳ ಕೊರತೆ ಇರ್ತದೆ. ಆ ಮಾಹಿತಿಗಳನ್ನು ತಾಯಂದಿರಿಗೆ ನೀಡುವಂಥದ್ದು ಎರಡನೇ ಉದ್ದೇಶ. ಮೂರನೇದಾಗಿ, ಹಾಲುಣಿಸುವುದರಿಂದ ಮಗುವಿಗೂ ಕೂಡ ಲಾಭ ಇದೆ, ಅಮ್ಮನಿಗೂ ಕೂಡ ಲಾಭ ಇದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಏನೆಲ್ಲ ಲಾಭಗಳು ಪ್ರಯೋಜನಗಳು ಈ ಸ್ತನ್ಯಪಾನದಿಂದ ಇವೆ ಎನ್ನುವುದನ್ನು ಜನರಿಗೆ ಕಲಿಸಿಕೊಡುವಂಥದ್ದು ಮೂರನೇ ಉದ್ದೇಶ. ಈ ಮೂರು ಕಾರಣಗಳಿಗೆ ಹಾಲುಣಿಸುವಿಕೆಯ ಬಗ್ಗೆ, ಸ್ತನ್ಯಪಾನದ ಮಹತ್ವದ ಬಗ್ಗೆ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಿಸಬೇಕಾಗಿ ಬಂದಿದೆ.
1: ಈ ವರ್ಷದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನುಂಟು?
2: 2026 ವರ್ಷದ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನು ಅಂತ ಹೇಳಿದರೆ, ಸ್ತನ್ಯಪಾನಕ್ಕೆ ಆದ್ಯತೆ ಮತ್ತೆ ಸಶಕ್ತವಾದ ಪ್ರೋತ್ಸಾಹಕ ವ್ಯವಸ್ಥೆಯೊಂದನ್ನು ಸೃಷ್ಟಿಸುವುದು ಅಂತ ಹೇಳಿದರೆ, ನಾವು ಇಂಗ್ಲಿಷ್ನಲ್ಲಿ ಹೇಳೋದಾದರೆ ಪ್ರೊಟೆಕ್ಟ್ ಪ್ರಮೋಟ್ ಆ್ಯಂಡ್ ಸಪೋರ್ಟ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳಿದ್ರೆ, ಸುರಕ್ಷಿತವಾದ ವಾತಾವರಣದಲ್ಲಿ ಸುರಕ್ಷಿತವಾಗಿ ಹಾಲುಣಿಸಬೇಕು ಒಂದು. ಎರಡನೇದು, ಹಾಲುಣಿಸುವಿಕೆಯನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು. ಮೂರನೇದು, ಅದನ್ನು ಬೆಂಬಲಿಸಬೇಕು, ಸರಿಯಾದ ರೀತಿಯಲ್ಲಿ ಹಾಲುಣಿಸುವಿಕೆಯನ್ನು ನಾವು ಬೆಂಬಲಿಸಬೇಕು. ಈ ಮೂರು ರೀತಿಯಲ್ಲೂ ಕೂಡ ಸ್ತನ್ಯಪಾನವನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ಮತ್ತು ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಸ್ತನ್ಯಪಾನದ ಈ ವರ್ಷದ ಧ್ಯೇಯವಾಗಿದೆ.
1: ಮತ್ತೆ ಮಗುವಿಗೆ ಎದೆ ಹಾಲು ಮಗುವಿನ ಆರೋಗ್ಯಕ್ಕೆ ಹೇಗೆ ಸಹಾಯವಾಗ್ತದೆ, ಮತ್ತೆ ಯಾವಾಗ ಎದೆ ಹಾಲನ್ನು ಶುರು ಮಾಡಬೇಕು, ಹೇಗೆ ಮುಂದುವರಿಸಬೇಕು ಡಾಕ್ಟರ್? ಅದು
2: ಮಗುವಿಗೆ ನಾವು ಹೇಳ್ತೇವೆ, ಅಮ್ಮನ ಹಾಲೇ ಅಮೃತ ಅಂತ ಹೇಳಿ. ಅಮೃತ ಅಂದ್ರೆ ಏನು? ಅಮೃತವನ್ನು ಕುಡಿದವರಿಗೆ ಸಾವಿಲ್ಲ, ಹೌದಲ್ವಾ? ಹಾಗಾಗಿ ಈಗ ತಾನೇ ಹುಟ್ಟಿದ ಮಗುವಿಗೆ ಅಮೃತ ಸಮಾನವಾದಂಥದ್ದು ಯಾವುದಾದ್ರೂ ಇದ್ರೆ ಅದು ಎದೆ ಹಾಲು. ಯಾಕಂತ ಹೇಳಿದ್ರೆ, 9 ಮಗು ಅಮ್ಮನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿರ್ತದೆ. ಯಾವುದೇ ರೀತಿಯ ಭಯ ಅದಕ್ಕೆ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ರೋಗಾಣುಗಳ ದಾಳಿಯ ಭಯ ಇರುವುದಿಲ್ಲ, ಬೇರೆ ಶತ್ರುಗಳ ಭಯ ಇರುವುದಿಲ್ಲ, ಯಾವುದು ಕೂಡ ಇರುವುದಿಲ್ಲ, ಬೆಚ್ಚಗೆ ಅದು ಮಲಗಿರ್ತದೆ. ಬೆಳೀತಾ ಬೆಳೀತಾ ಮಲಗಿರ್ತದೆ. 9 ಸ್ರವಿಸುವಂತಹ ಹಾಲಿನ ಮೂಲಕ, ಆ ಎದೆ ಹಾಲಿನ ಅಮೃತವನ್ನು ಮಗುವಿಗೆ ಉಣಿಸುವ ಮೂಲಕ ಆ ಮಗುವಿನ ಜೀವವನ್ನು ಉಳಿಸ್ತಾಳೆ. ಹಾಗಾಗಿ ಚಿನ್ನದಂತ ಸಮಯ, ಗೋಲ್ಡನ್ ಅವರ್ ಅಂತೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಚಿನ್ನದಂತ ಸಮಯ ಅದು. ಹೆರಿಗೆಯಾಗಿ 1 ಒಳಗೆ ಹಾಲು ಉಣಿಸ್ಲಿಕ್ಕೆ ಶುರು ಮಾಡಬೇಕು ಅಮ್ಮ. ಆ ಎದೆ ಹಾಲಿನ ಅಮೃತವನ್ನ ಮಗುವಿಗೆ ಉಣಿಸಬೇಕು. ಹಾಗಿದ್ರೆ ಅದು ಖಂಡಿತವಾಗಿಯೂ ಮಗು ಬದುಕ್ತದೆ, ಎಷ್ಟೋ ರೀತಿಯ ಕಾಯಿಲೆಗಳಿಂದ ರಕ್ಷಣೆಯನ್ನು ಪಡೆಯುತ್ತದೆ. ರೋಗ ನಿರೋಧಕ ಶಕ್ತಿ ಸಮೃದ್ಧವಾಗಿ ಇರುವಂತದ್ದು ಈ ಮೊದಲ 1 ಸ್ರವಿಸುವಂತಹ ಕೊಲೆಸ್ಟ್ರಮ್ ಅಂತ ನಾವು ಏನ್ ಹೇಳ್ತೇವೆ ಆ ಗಿಣ್ಣು ಹಾಲು, ಅದಲ್ಲಿ ಇರ್ತದೆ. ಆ ಅಮೃತವನ್ನ ಉಣಬಡಿಸಬೇಕು. 2-3 ರೀತಿಯಲ್ಲಿ ಈ ಎದೆ ಹಾಲು ಮಗುವನ್ನು ರಕ್ಷಿಸುತ್ತದೆ. 1, ರೋಗ ನಿರೋಧಕ ಶಕ್ತಿಗಳನ್ನು, ಇಮ್ಯುನಿಯೋಗ್ಲೋಬಿಲಿನ್ಸ್ ಅಂತ ನಾವು ಇಂಗ್ಲೀಷ್ ಅಲ್ಲಿ ಹೇಳ್ತೇವೆ, ಆ ಪ್ರೋಟೀನ್ಗಳನ್ನ ಸಮೃದ್ಧವಾಗಿ ಹೊಂದಿರ್ತದೆ ಅದು ಎದೆ ಹಾಲು. 2, ಇದು ಮಗುವಿನ ದೇಹವನ್ನ ಬೆಚ್ಚಗಿರಿಸ್ತದೆ. ಹೇಳಿದ್ನಲ್ಲ ನಾವು ಗರ್ಭಕೋಶದ ಒಳಗೆ ಬೆಚ್ಚಗಿ ಇತ್ತದು, ಹೊರಗಡೆ ಬಂದಾಗ

0: ಹೈಪೋಥರ್ಮಿಯಾ ಅಂತ ನಾವು ಹೇಳ್ತೇವೆ. ಉಷ್ಣತೆ ಕಡಿಮೆ ಆಗುವಂಥದ್ದು, ದೇಹದ ಉಷ್ಣತೆ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಅಮ್ಮನ ಎದೆ ಹಾಲು ಕುಡಿದಾಗೆ ಕುಡಿದಾಗೆ ಅದರ ಶರೀರದ ಉಷ್ಣತೆಯು ಕೂಡ ಜಾಸ್ತಿ ಆಗ್ತದೆ, ಅದು ಬೆಚ್ಚಗಾಗಿರಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ರೀತಿಯ ತೊಂದರೆಗಳಿಗೆ ಅದು ಒಳಗಾಗುವುದಿಲ್ಲ. ಮತ್ತೆ ಮೂರನೇದಾಗಿ ಅಮ್ಮನಿಗೂ ಕೂಡ ಅಮ್ಮನ ಗರ್ಭಕೋಶವನ್ನು ಇನ್ವಲ್ಯೂಷನ್ ಅಂತ ಹೇಳ್ತಾರೆ, ಅದನ್ನು ಗಟ್ಟಿಯಾಗಿಸ್ತದೆ, ಅದು ಗಟ್ಟಿಯಾಗಿಸ್ತದೆ, ಬ್ಲೀಡಿಂಗ್ ಅನ್ನ ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಆ ಮೂಲಕ ಅಮ್ಮನಿಗೂ ಕೂಡ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತದೆ. ಮಗುವಿನ ಜೀವವನ್ನು ರಕ್ಷಿಸುವಂತಹ ಅಮೃತವಾಗಿ ಇದು ಮೊದಲೇ ಒದಗ್ತದೆ. ಮತ್ತೆ ಅದು ಯಾವಾಗ ಎಲ್ಲ ನಾವು ಹಾಲು ಕುಡಿಸಬೇಕು ಅಂತ ಕೇಳ್ತಾರೆ, ಅದು ಆನ್ ಡಿಮ್ಯಾಂಡ್ ಬೇಸಿಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ, ಬೇಡಿಕೆಯಂತೆ ಪೂರೈಕೆ. ಅದು ಮಗು ಕೇಳಿದಾಗೆಲ್ಲ ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅಮ್ಮನೇ ಎಬ್ಬಿಸಿ ಕೊಡಬೇಕಾಗ್ತದೆ. ಮಗು ನಿದೆ ಮಾಡಿರಬಹುದು, ಮಗುಗೆ ಮರೆತು ಹೋಗಿರಬಹುದು, ಅದೇ ಅಮ್ಮನಿಗೆ ಮರೆತು ಹೋಗಬಾರದು. ಮೊದಲ ಹುಟ್ಟಿದ ಮೊದಲ ಕೆಲವು ದಿನಗಳಲ್ಲಿ ಅಥವಾ ಒಂದು 2-3 ತಿಂಗಳ ತನಕ ಅಮ್ಮ ಒಂದು ದಿನಕ್ಕೆ ಒಂದು 8-12 ಬಾರಿ ಅಂದ್ರೆ 2-3 ಗಂಟೆಗಳಿಗೆ ಒಮ್ಮೆ ಆದರೂ ಹಾಲು ಕುಡಿಸಲೇಬೇಕಾಗ್ತದೆ. ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಬರೇ ಎದೆ ಹಾಲನ್ನು ಮಾತ್ರ ಉಣಿಸುವುದು, ಬೇರೆ ಯಾವುದೇ ಆಹಾರ ವಸ್ತುಗಳನ್ನು ಮಗುವಿಗೆ ಕೊಡಲಿಕ್ಕೆ ಇಲ್ಲ 6 ತಿಂಗಳ ಕಾಲ. ಯಾಕೆಂತ ಹೇಳಿದ್ರೆ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದನ್ನು ಬೇಕಾದ ರೂಪದಲ್ಲಿ, ಬೇಕಾದ ಪ್ರಮಾಣದಲ್ಲಿ, ಬೇಕಾದ ರೀತಿಯಲ್ಲಿ ಅಮ್ಮನ ಹಾಲಿನಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಸಮತೋಲಿತ ಆಹಾರ ಅಂತ ನಾವು ಹೇಳ್ತೇವಲ್ಲ, ದೇಹದ ಬೆಳವಣಿಗೆಗೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಗಳು ಬೇಕು, ಶರ್ಕರಪಿಷ್ಟಗಳು, ಸಸಾರಜನಕಗಳು ಬೇಕು, ಕೊಬ್ಬಿನ ಅಂಶಗಳು ಬೇಕು, ಖನಿಜ ಲವಣಗಳು ಬೇಕು, ಜೀವಸತ್ವಗಳು ಬೇಕು, ಎಲ್ಲ ಬೇಕು. ಆದರೆ ಮಗುವಿಗೆ ಇದು ಎಲ್ಲವೂ ಕೂಡ ಅಮ್ಮನ ಎದೆ ಹಾಲಲ್ಲಿಯೇ ಅಡಕವಾಗಿರ್ತದೆ. ಹಾಗೆ ಕಂಪ್ಲೀಟ್ ಫುಡ್, ಸಮತೋಲಿತವಾದಂತಹ, ಸಮತೋಲಿತವಾದ ಸಂಪೂರ್ಣ ಆಹಾರ ಮಗುವಿಗೆ ತಾಯಿಯ ಎದೆ ಹಾಲೇ ಆಗಿರ್ತದೆ 6 ತಿಂಗಳ ತನಕ. ಇಲ್ಲದಿದ್ರೆ ಬೇರೆ ಆಹಾರ ವಸ್ತುಗಳನ್ನು ನೀವು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಕೂಡ ಮಗುವಿಗೆ ಇರುವುದಿಲ್ಲ. ಆ ಜೀರ್ಣಿಸಿಕೊಳ್ಳುವಂತಹ ಕಿಣ್ವಗಳು, ಎನ್ಝೈಮ್ಸ್ ಅಂತ ನಾವೇನು ಕರಿತೇವೆ, ಅವುಗಳು ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರುವುದಿಲ್ಲ, ಶುರುವಾಗಿರುವುದಿಲ್ಲ. ಹಾಗಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳೋದು ಅದಕ್ಕೆ. ಮೂರನೇ ಹಂತ ಪೂರಕ ಆಹಾರಗಳ ಹಂತ, ವೀನಿಂಗ್ ಫುಡ್ ಅಂತ ನಾವು ಹೇಳ್ತೇವೆ. ಎದೆ ಹಾಲಿನ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಮೂಲಭೂತವಾದಂತಹ ಆಹಾರ ವಸ್ತುಗಳನ್ನು ಮಗುವಿಗೆ ತಿನ್ನಿಸ್ಲಿಕ್ಕೆ ಶುರು ಮಾಡುವಂತಹ ಸಮಯ ಅದು. ಆವಾಗ ಮೆತ್ತಗಿನ ಆಹಾರ ವಸ್ತುಗಳನ್ನ, ಯಾಕಂತ ಹೇಳಿದ್ರೆ ಹಲ್ಲು ಬೆಳೆದಿರುವುದಿಲ್ಲ, ಹಲ್ಲು ಬೆಳೆಯುವುದು 10-12 ತಿಂಗಳಾಗ್ತದೆ, ಹಲ್ಲುಗಳು ಬರಲಿಕ್ಕೆ ಶುರುವಾಗಲಕ್ಕೆ. ಹಾಗಾಗಿ ಅಗೀಲಿಕ್ಕೆ ಅಗತ್ಯ ಇಲ್ಲದಂತಹ ಮೆತ್ತಗಿನ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಖಾರ ಮತ್ತು ತುಂಬಾ ಬಿಸಿ ಇರಬಾರದು, ಅಂಥ ಉಷ್ಣತೆಯ ಖಾರ ಇಲ್ಲದಂತಹ ಆಹಾರ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪವೇ ಈ ಎದೆ ಹಾಲಿನ ಜೊತೆಯಲ್ಲಿ ಎಡೆ ಎಡೆಯಲ್ಲಿ ಸೇರಿಸ್ತಾ ಬರಬೇಕು. ಅದನ್ನು ಮತ್ತೆ ನಾವು 1-2 ವರ್ಷದ ತನಕವೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದು ವೀನಿಂಗ್, ಪೂರಕ ಆಹಾರವನ್ನು ಕೊಡುವಂತಹ ವ್ಯವಸ್ಥೆ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಮಗು ಸಾಕು ಅಂತ ಹೇಳಿ ಅದಕ್ಕೆ ಅನ್ನಿಸಿದಾಗ ಅದು ಅಲ್ಲಿಗೆ ನಿದ್ದೆ ಮಾಡ್ತದೆ, ಅಥವಾ ಇನ್ನು ಬೇಡ ಅಂತ ಹೇಳಿ ಅದುವೇ ಮಲತೊಟ್ಟನ್ನು ಬಿಟ್ಟು ಬಾಯಿ ಮುಚ್ಚಿ ಒಂದು ಸಂತೃಪ್ತಿಯ ಭಾವವನ್ನ ಅದು ಹೊರಸೂಸ್ತದೆ, ಅಮ್ಮನಿಗೆ ಅದು ಗೊತ್ತಾಗ್ತದೆ. ಅದು ಒಂದು. ಮತ್ತೆ ಸ್ವಲ್ಪ ತೇಗು ಬರ್ಲಿಕ್ಕೂ ಸಾಕು, ತೇಗು ಬಾರದಿದ್ರೆ ನಾವು ಹೆಗಲಲ್ಲಿ ಹಾಕಿ ಬೆನ್ನನ್ನು ತಟ್ಟಿ ಬರ್ಪಿಂಗ್ ಅಂತ ಹೇಳ್ತಾರೆ, ಹಾಲು ಉಣಿಸಿ ಆದ ಮೇಲೆ ತೇಗು ಬರಿಸಬೇಕು. ಆವಾಗ ಏನಂತ ಹೇಳಿದ್ರೆ ಹಾಲು ಶ್ವಾಸಕೋಶಕ್ಕೆ ಹೋಗುವಂತಹ ಆಸ್ಪಿರೇಷನ್ ಅಂತ ನಾವು ಹೇಳ್ತೇವೆ, ಆ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಉಂಟು. ಇದು ಹೊಸದಾಗಿ ಅದೇ ತಾಯಂದಿರಾಗುವವರಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದ ಸಮಸ್ಯೆ. ನಮ್ಮಲ್ಲಿ ಶಿಶು ಮರಣಕ್ಕೆ ಸಾಮಾನ್ಯವಾಗಿ ಕಾರಣವಾಗುವಂತಹ ಸಮಸ್ಯೆ ಇದು, ಆಸ್ಪಿರೇಷನ್, ಆಸ್ಪಿರೇಷನ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಶ್ವಾಸಮಾರ್ಗಕ್ಕೆ ನಾವು ತಾಯಿ ಕುಡಿಸಿದಂತಹ ಹಾಲು ಹೋಗಿ ಅಲ್ಲಿ ಶ್ವಾಸಮಾರ್ಗ ಬ್ಲಾಕ್ ಆಗುವಂತಹ ಸಮಸ್ಯೆ, ಅದರಿಂದಾಗಿ ಎಷ್ಟೋ ಮಕ್ಕಳು ಪ್ರಾಣವನ್ನು ಕಳ್ಕೊಂಡದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಆಸ್ಪಿರೇಷನ್ ಅನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ ಏನಂತ ಹೇಳಿದ್ರೆ, ಹಾಲುಣಿಸಿ ಆದ ತಕ್ಷಣ ಮಗುವನ್ನು ಹೆಗಲಿಗೆ ಹಾಕಿ ಬೆನ್ನನ್ನು ತಟ್ಟಿ ಸರಿಯಾಗಿ ಅಂತ ಹೇಳಿ ತೇಗು ಬರಿಸಬೇಕು, ರಶೀದಿ ಬರಬೇಕು. ಮಗುವಿನ ಹೊಟ್ಟೆಯಿಂದ ಸಾಕು ಎನ್ನುವಂತಹ ಸ್ವೀಕೃತಿ ಆಗಿದೆ ಅಂತ ಹೇಳಿದಂತ ರಶೀದಿ ಬರಬೇಕು. ಆ ಬರ್ಪಿಂಗ್ ಅನ್ನ ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೊಸ ತಾಯಂದಿರಂತೂ ಈ ರೀತಿಯಲ್ಲಿ ತುಂಬಾ ಜಾಗ್ರತೆಯನ್ನ ವಹಿಸಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಂದ್ರೆ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಅಂದ್ರೆ ಮೊದಲ 6 ತಿಂಗಳು ಸಂಪೂರ್ಣವಾಗಿ ಅದು ತಾಯಿಯ ಎದೆ ಹಾಲು ಅಂದ್ರೆ ಅಮೃತ ಸಮಾನ, ಬೇರೆ ಆಹಾರಗಳನ್ನು ಕೂಡ ಕೊಡ್ಲಿಕ್ಕೆ ಇಲ್ಲ. ಸೊ ಈಗ ಸ್ತನ್ಯಪಾನ ಮಾಡುವುದರಿಂದ ಮಗುವಿಗೆ ಏನೆಲ್ಲ ಪ್ರಯೋಜನಗಳುಂಟು, ತಾಯಿಗೆ ಏನೆಲ್ಲ ಪ್ರಯೋಜನಗಳುಂಟು?
0: ಮೊದಲನೇದಾಗಿ ಮಗುವಿಗೆ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಸೋಂಕು ರೋಗಗಳಿಂದ ರಕ್ಷಣೆ. ಕೇವಲ ನಾವು ಮಾರಕ ರೋಗಗಳಿಂದ ಲಸಿಕೆಗಳನ್ನು ಕೊಟ್ಟು ಮಗುವನ್ನು ರಕ್ಷಿಸ್ತೇವೆ, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಇಮ್ಯುನೋಗ್ಲೋಬಿನ್ಸ್ ಅಥವಾ ಪ್ರತಿಕಾಯಗಳು ಆಂಟಿಬಾಡೀಸ್ ಅಂತ ನಾವು ಹೇಳ್ತೇವೆ, ಅದು ಹಾಲಿನ ಮೂಲಕ ಮಗುವಿನ ಶರೀರಕ್ಕೆ ಅಮ್ಮನ ಶರೀರದಿಂದ ವರ್ಗಾಯಿಸಲ್ಪಡ್ತದೆ. ಅದರಿಂದಾಗಿ ಕಿವಿಯ ಸೋಂಕು ರೋಗಗಳಿರ್ಬೋದು, ಹೊಟ್ಟೆಯ

0: ಸೋಂಕು ರೋಗಗಳಿರ್ಬೋದು, ಶ್ವಾಸಕೋಶದ ಸೋಂಕು ರೋಗಗಳಿರ್ಬೋದು, ಕೆಮ್ಮು ಗೆಮ್ಮು ಕಫ ಇಂಥದ್ದೆಲ್ಲ ಆಗುವಂಥದ್ದು, ಇದು ಎಲ್ಲವುಗಳಿಂದ ಅದು ಮಗುವನ್ನು ರಕ್ಷಿಸುತ್ತದೆ. ಅದು ಮುಖ್ಯವಾದಂತಹ ಒಂದು ಲಾಭ. ಎರಡನೇದಾಗಿ, ಬೆಳವಣಿಗೆಗೆ ಅಗತ್ಯವಾದ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿರ್ತದೆ. ಹಾಗಾಗಿ ಮಗು ಬೆಳೀತದೆ, ತೂಕವನ್ನು ಪಡೆದುಕೊಳ್ತದೆ. ಈ ಮಗುವಿನ ಎದೆ ಹಾಲು ಸಾಕಸಾಲದ ಅಂತೇಳಿ ನಾವು ನೋಡುವಂತಹ ಒಂದು ಮಾಪಕವೇ ಅದು, ಏನು ವೆಯ್ಟ್ ಗೇನ್ ಅಂತ ಹೇಳ್ತೇವೆ ನಾವು. ತೂಕ ಸರಿಯಾಗಿ ಹೆಚ್ಚಾಗ್ತಾ ಉಂಟಾ ಇಲ್ವಾ ಅಂತೇಳಿ. ಮತ್ತೆ ಮೂರನೇದಾಗಿ ದೀರ್ಘಕಾಲೀನ ಪರಿಣಾಮ. ಚೆನ್ನಾಗಿ ಎದೆಹಾಲನ್ನ ಉಂಡಂತಹ ಮಕ್ಕಳು ಮುಂದಿನ ಜೀವನದಲ್ಲಿ, ಸುದೀರ್ಘವಾದ ಜೀವನದಲ್ಲಿ ಅಸ್ತಮಾ ಮತ್ತೆ ಬೊಜ್ಜು ಮತ್ತೆ ಈ ಸಿಹಿಮೂತ್ರ ಡಯಾಬಿಟಿಸ್ ಮೆಲಿಟಸ್ ಈ ಕಾಯಿಲೆಗಳಿಂದಲೂ ಕೂಡ ಹೆಚ್ಚು ರಕ್ಷಣೆಯನ್ನ ಈ ಅಮ್ಮನ ಎದೆ ಹಾಲು ಒದಗಿಸ್ತದೆ ಅಂತ ಹೇಳಿ ಸಂಶೋಧನೆಗಳಿಂದ ಕಂಡು ಬಂದಿದೆ. ಹಾಗಾಗಿ ಹೆಚ್ಚು ಅಮ್ಮನ ಹಾಲು ಕುಡಿದವರು ಹೆಚ್ಚು ಹುಷಾರಾಗಿರ್ತಾರೆ, ಒಳ್ಳೆ ಆರೋಗ್ಯವಂತರಾಗಿರ್ತಾರೆ ಮತ್ತು ಚುರುಕಾಗಿ ಕೂಡ ಇರ್ತಾರೆ. ಚುರುಕಾಗಿ ಅಂತೇಳಿ ಹೇಳುವಾಗ ನಾನು ಮುಂದಿನ ಅಂಶಕ್ಕೆ ಬರ್ತೇನೆ. ಮೆದುಳಿನ ಬೆಳವಣಿಗೆ, ದೃಷ್ಟಿಯ ಬೆಳವಣಿಗೆ, ಇದು ಎಲ್ಲದಕ್ಕೂ ಕೂಡ ಅಮ್ಮನ ಎದೆ ಹಾಲು ತುಂಬಾ ಪ್ರಾಮುಖ್ಯವಾದಂಥದ್ದು. ಇನ್ನು ಅಮ್ಮನಿಗೆ ಏನೆಲ್ಲ ಲಾಭಗಳಿವೆ ಅಂತ ಕೇಳಿದರೆ, ಮೊದಲನೇದಾಗಿ ಹೆರಿಗೆಯ ನಂತರ ಗರ್ಭಕೋಶ ಇನ್ವಲ್ಯೂಷನ್ ಅಥವಾ ಹಾರ್ಡನಿಂಗ್ ಗಟ್ಟಿಯಾಗುವಂಥದ್ದು. ಅಷ್ಟ ತನಕ ಗರ್ಭಕೋಶ ತುಂಬಾ ಮೆದುವಾಗಿರ್ತದೆ, ಯಾಕಂತ ಹೇಳಿದ್ರೆ ಅದು ಸಂಕೋಚನ ವಿಕಸನ ಹೊಂದಿ ಅದು ಮಗುವನ್ನ ಹೊರಗಡೆಗೆ ತರಬೇಕಾಗ, ಆದರೆ ಆಮೇಲೆ ಅದು ಗಟ್ಟಿಯಾಗಬೇಕು, ಇಲ್ಲದಿದ್ರೆ ಅದರ ರಕ್ತಸ್ರಾವ ನಿಲ್ಲುವುದಿಲ್ಲ. ಹೆರಿಗೆಯ ಸಮಯದಲ್ಲಿ ಆಗುವಂತಹ ರಕ್ತಸ್ರಾವ ನಿಲ್ಲುವುದಿಲ್ಲ. ಹಾಗೆ ಆಗಬೇಕು ಅಂತ ಹೇಳಿದ್ರೆ ಈ ಎದೆಹಾಲನ್ನು ಉಣ್ಣಿಸುವುದರಿಂದ ಆಕ್ಸಿಟೋಸಿನ್ ಎನ್ನುವಂತಹ ಹಾರ್ಮೋನ್ ಹೊತ್ತಿನಲ್ಲಿ ಸ್ರವಿಸಲ್ಪಡ್ತದೆ ಅಮ್ಮನ ದೇಹದಲ್ಲಿ, ಅದು ಗರ್ಭಕೋಶವನ್ನು ದ ಗೋಡೆಗಳನ್ನು ಗಟ್ಟಿಯಾಗಿಸ್ತದೆ, ಅಲ್ಲಿನ ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಹಾಗಾಗಿ ಅದು ಗರ್ಭಕೋಶ ಇನ್ವಲೋಷನ್ ಅಥವಾ ಒಳ ಹೋಗುವಿಕೆ ಅಂತ ನಾವು ಹೇಳ್ತೇವೆ. ಅದು ಆಗುವ ಕಾರಣ ರಕ್ತಸ್ರಾವ ನಿಂತು ಅಮ್ಮನಿಗೆ ತುಂಬ ಲಾಭ ಅದರಿಂದ ಆಗ್ತದೆ. ಎರಡನೇದಾಗಿ, ಎದೆಹಾಲು ಉಣ್ಣಿಸಿದ ತಾಯಂದಿರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಎರಡು ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ತುಂಬಾ ಕಮ್ಮಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಸಂತಾನ ನಿಯಂತ್ರಣ ಕೂಡ ಇದರಿಂದಲೇ ಆಗ್ತದೆ. ಅಮ್ಮ ಹಾಲುಣಿಸುವಷ್ಟು ಸಮಯ ಪುನಃ ಗರ್ಭಿಣಿ ಆಗುವಂತಹ ಸಾಧ್ಯತೆ ಕಮ್ಮಿ. ಹಾಲುಣಿಸದ ತಾಯಂದಿರಿಗೆ ಮಗುವಿನ ಮೇಲೆ ಯಾವ ರೀತಿಯ ಒಂದು ಸಂಬಂಧ ಬೆಸುಗೆ ಇರ್ತದೆ ಅದನ್ನ ಹಾಲುಣಿಸದ ತಾಯಂದಿರಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೊಂದು ಹಾಲುಣಿಸುವುದೇ ಒಂದು ಪೂರ್ವವಾದಂತಹ ವಿಶೇಷವಾದಂತಹ ಅನನ್ಯವಾದಂತಹ ಅನುಭವ. ಮಗುವಿನ ಜೊತೆಗೆ ಬಿಡಿಸಲಾಗದ ಬಂಧ ಬೆಳೆದಿರ್ತದಲ್ಲ, ಎದೆ ಹಾಲನ್ನು ಉಂಡಂತಹ ಮಕ್ಕಳು ಯಾವತ್ತೂ ಕೂಡ ಆ ತಾಯಿಯನ್ನು ಮರೆಯುವುದಿಲ್ಲ.
1: ಸ್ತನ್ಯಪಾನದ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇವೆ. ಸೊ ಯಾವ್ದೆಲ್ಲ ತಪ್ಪು ಕಲ್ಪನೆಗಳನ್ನ ನಾವೀಗ ಕಾಣ್ತಾ ಇದ್ದೇವೆ?
0: ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ಆರಂಭದಲ್ಲಿ ಸ್ರವಿಸುವಂತಹ ಗಿಣ್ಣು ಹಾಲು, ಅರ್ಧ ಗಂಟೆ ಹೆರಿಗೆಯಾಗಿ ಅರ್ಧ ಗಂಟೆಯ ಒಳಗೆ ಸ್ರವಿಸುವಂತಹ ಹಾಲನ್ನ ಕೊಡದೇ ಇರುವಂತಹದ್ದು ಮಗುವಿಗೆ, ಅದನ್ನು ಚೆಲ್ಲುವಂತದ್ದು. ಮತ್ತೆ ಏನು ಅಂತ ಹೇಳಿದ್ರೆ, ಈಗ ಆಸ್ಪತ್ರೆಗಳಲ್ಲೇ ಹೆರಿಗೆಗಳಾಗುವ ಕಾರಣ ಅಲ್ಲಿ ಶುಶ್ರೂಷಕಿಯರು ಮತ್ತು ವೈದ್ಯರು ಅದನ್ನ ಸೂಚಿಸ್ತಾರೆ, ಅರ್ಧ ಗಂಟೆ ಒಳಗೆ ನೀವು ಹಾಲು ಕೊಡ್ಲಿಕ್ಕೆ ಶುರು ಮಾಡಲೇಬೇಕು ಅಂತೇಳಿ ಅವರು ಒತ್ತಾಯಿಸ್ತಾರೆ ಮತ್ತು ಅದು ಆಗುವ ಹಾಗೆ ನೋಡಿಕೊಳ್ತಾರೆ. ಹಾಗಾಗಿ ಆ ತಪ್ಪು ಕಲ್ಪನೆ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿದೆ ಅಂತೇಳಿ ನಾವು ಹೇಳ್ಬಹುದು. ಅಪರೂಪವಾಗಿ ಕಾಣ್ಲಿಕ್ಕೆ ಸಿಗಬಹುದು. ಜ್ವರ ಇರುವಾಗ, ಯಾವುದೇ ಇನ್ಫೆಕ್ಷನ್ ಬಂದಾಗ, ಈವನ್ ಏನಂತ ಹೇಳಿದ್ರೆ ಸ್ತನಗಳಲ್ಲಿ ಕೀವು ಆದಾಗ ಕೊಡಬಹುದಾ ಅಂತೇಳಿ ಕೇಳ್ತಾರೆ. ಕೀವು ಆದಾಗ ಆ ಕೀವಿನ ಅಂಶವನ್ನ ಪೂರ್ತಿಯಾಗಿ ತೆಗೆದು ಮತ್ತೆ ಹಾಲನ್ನ ಅದೇ ಎದೆಯಿಂದಲೂ ಕೂಡ ಹಿಂಡಿ ಕೊಡಬಹುದು, ಅದರಿಂದ ಏನು ಸಮಸ್ಯೆ ಇಲ್ಲ. ಮೊಲೆ ತೊಟ್ಟು ಒಡೆಯುವುದು ಅಥವಾ ಕ್ರ್ಯಾಕ್ಡ್ ನಿಪ್ಪಲ್ಸ್ ಯಾಕೆ ಆಗ್ತದೆ ಅಂತೇಳಿ ಹೇಳಿದ್ರೆ, ಈ ಮಗುವಿಗೆ ಹಾಲು ಕೂಡಿಸುವಂತಹ ಕ್ರಮ ಸರಿಯಾಗದೇ ಇರುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮೊಲೆ ತೊಟ್ಟಿನ ಸುತ್ತ ಒಂದು ಏರಿಯೋಲಾ ಅಂತ ಹೇಳಿ ಒಂದು ಕಪ್ಪಗಿನ ಭಾಗ ಇರ್ತದೆ. ಆ ಕಪ್ಪಗಿನ ಭಾಗ ಪೂರ್ತಿಯಾಗಿ ಮಗುವಿನ ಬಾಯಿಯ ಒಳಗೆ ಇರಬೇಕು. ಅದರ ಬದಲಾಗಿ ಕೇವಲ ತೊಟ್ಟು ಮಾತ್ರ ಮಗುವಿನ ಬಾಯಿಯ ಒಳಗಿದ್ರೆ ತೊಟ್ಟಿನ ಬುಡವನ್ನ ಅದು ಕಚ್ಚುತ್ತದೆ. ಆವಾಗ ಅಲ್ಲಿ ಪ್ರೆಸ್ ಮಾಡಿದ್ರೆ ಹಾಲು ಬರುವುದೂ ಇಲ್ಲ, ಮಗುವಿಗೆ ಹಾಲು ಸಿಗುವುದೂ ಇಲ್ಲ, ಅಮ್ಮನಿಗೂ ಕೂಡ ನೋವಾಗ್ತದೆ, ಎರಡೂ ಆಗ್ತದೆ. ಈ ಏರಿಯೋಲ ಆ ಕಪ್ಪು ಭಾಗವನ್ನ ಪೂರ್ತಿಯಾಗಿ ಮಗುವಿನ ಬಾಯಿ ಸುತ್ತಲೂ ಅದನ್ನ ಅದುಮಿ ಹಿಡ್ಕೊಂಡ್ರೆ ಅಲ್ಲಿಂದ ಹಾಲು ಸ್ರವಿಸಲ್ಪಡ್ಲಿಕ್ಕೆ ಸುಲಭ ಆಗ್ತದೆ, ಸರಿಯಾಗಿ ಹಾಲು ಬರ್ತದೆ. ಹಾಗಾಗಿ ಅದನ್ನ ಆ ರೀತಿಯಲ್ಲಿ ಸರಿಯಾಗಿ ಹಾಲು ಉಣಿಸೋದ್ರಿಂದ ಅದು ಬಾರದ ಹಾಗೆ ತಡೆಗಟ್ಟಬಹುದು. ಎರಡನೇ ದಿನ ಅಂತ ಹೇಳಿದ್ರೆ ಮ್ಯಾಸ್ಟೈಟಿಸ್ ಅಂತ ಹೇಳ್ತೇವೆ, ಇದರ ಸೋಂಕು, ಮೊಲೆಯ ಗ್ರಂಥಿಯ ಸೋಂಕು. ಅದರಲ್ಲಿ ನಮ್ಮ ಬೆವರಿನ ಗ್ರಂಥಿಗಳ ಹಾಗೆ ಇರ್ತದೆ ಅದು. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಅದರಲ್ಲಿ ಹಾಲು ಸಂಗ್ರಹ ಆದ್ರೆ, ಮಗು ಕುಡಿಯದೇ ಬಿಟ್ರೆ ಅರ್ಧಂಬರ್ಧ ಕುಡಿದು ಅದರಲ್ಲಿ ಹಾಲು ಸಂಗ್ರಹ ಆದ್ರೆ ಅದು ಅಲ್ಲಿಗೆ ನಿಂತು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರೋದು. ಅದರಿಂದಾಗಿ ಮ್ಯಾಸ್ಟೈಟಿಸ್ ಅಂತ ಹೇಳಿ ಕಾಯಿಲೆ ಬರ್ತದೆ, ಅದು ಸೋಂಕುಗೆ ಒಳಗಾಗಿ ಅಲ್ಲಿ ರೆಸಿಗೆ ಆಗ್ತದೆ. ಸಾಮಾನ್ಯವಾಗಿ ಒಂದು 15-20 ನಿಮಿಷ ಒಂದು ಮೊಲೆಯ ಹಾಲನ್ನು ಪೂರ್ತಿಯಾಗಿ ಖಾಲಿ ಮಾಡಬಹುದು. ಆಮೇಲೆ ಒಂದು ಮೊಲೆಯ ಹಾಲು ಪೂರ್ತಿಯಾಗಿ ಕೊಟ್ಟ ಮೇಲೆಯೇ ಇನ್ನೊಂದು ಮೊಲೆಗೆ ನಾವು ಬದಲಾಯಿಸಬೇಕು. ಅರ್ಧಂಬರ್ಧ ಒಮ್ಮೆ ಅದನ್ನು ಕೊಡೋದು, ಒಮ್ಮೆ

0: ಕೊಡೋದು, ಹಾಗೆ ಮಾಡಬಾರದು.
1: ಡಾಕ್ಟರ್, ಈಗ ನಾವು ಇಷ್ಟು ದಿನವರೆಗೂ ಮಗುವಿಗೆ ಸ್ತನ್ಯಪಾನ ಮಾಡುವುದು ಉಣಿಸುವ ವಿಷಯದಲ್ಲಿ ಯಾವೆಲ್ಲ ಸಮಯದಲ್ಲಿ ಮಾಡಬಹುದು ಅಂತ, ಈಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಲುಣಿಸಬಾರದು ಅಂತ ಕೂಡ ಉಂಟು, ಯಾವೆಲ್ಲ ಸಂದರ್ಭದಲ್ಲಿ ನಾವು ಸ್ತನ್ಯಪಾನವನ್ನ ಮಾಡಬಾರದು?
0: ಕೆಲವೇ ಕೆಲವು ಬೆಳವಣಿಕೆಯ ಸಂದರ್ಭಗಳು ಮಾತ್ರ ಹಾಲುಣಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮಗುವಿನ ಕಾರಣ ಏನು ಅಂತ ಹೇಳಿದ್ರೆ ಕ್ಯಾಲೆಕ್ಟೋಸೀಮಿಯಾ ಅಂತ ಒಂದು ಕಾಯಿಲೆ ಇರ್ತದೆ, ಅದರಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲನ್ನ ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯವೇ ಇರುವುದಿಲ್ಲ, ಅದಕ್ಕೆ ಬೇಕಾದಂತಹ ಕಿಣ್ವಗಳು ಅದರ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಗ್ಯಾಲೆಕ್ಟೋಸೀಮಿಯ ಕಾಯಿಲೆ ಇದ್ದಾಗ ಆ ಮಗುವಿಗೆ ತಾಯಿ ಎದೆ ಹಾಲನ್ನ ಉಣ್ಣಿಸಲೇಬಾರದು, ಯಾಕಂತ ಹೇಳಿದ್ರೆ ಅದು ಹಾಗೆಯೇ ಮಲವಿಸರ್ಜನೆಯಲ್ಲಿ ಹಾಲು ಅದೇ ರೀತಿಯಲ್ಲಿ ಹೋಗ್ತದೆ, ಹೊರಗಡೆ ಹೋಗ್ತದೆ. ಅದನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ, ಅದಕ್ಕೆ ಬೇಕಾದಂತಹ ಕಿಣ್ವ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಆ ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ತಾಯಿ ಎದೆ ಹಾಲನ್ನ ಉಣ್ಣಿಸಲೇಬಾರದು. ಅದೊಂದೇ ಸಂದರ್ಭ ಮಗುವಿನ ವಿಷಯದಲ್ಲಿ ಹೇಳುವುದಾದ್ರೆ. ತಾಯಿಯ ವಿಷಯದಲ್ಲಿ ಹೇಳುವುದಾದ್ರೆ ತಾಯಿಗೆ ಇರುವಂತಹ ಸೋಂಕು ರೋಗಗಳು, ಮೂರು ಸೋಂಕು ರೋಗಗಳು, HIV, ಬ್ರುಸೆಲೋಸಿಸ್ ಮತ್ತು ಎಬೋಲಾ ವೈರಸ್, ಈ ಮೂರು ಸೋಂಕು ರೋಗಗಳು ತಾಯಿಗೆ ಬಂದ ಸಂದರ್ಭದಲ್ಲಿ ಅದು ಎದೆಹಾಲಿನ ಮುಖಾಂತರ ಮಗುವಿಗೆ ಹರಡುವಂತಹ ಸಾಧ್ಯತೆ ತುಂಬಾ ಇರ್ತದೆ. ಎದೆಹಾಲಿನ ಮುಖಾಂತರವೇ ಅದು ಮುಖ್ಯವಾದ ಮಾರ್ಗವಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಈ ಮೂರು ಕಾಯಿಲೆಗಳು ಇರುವಂತಹ ತಾಯಿ ಮಗುವಿಗೆ ಹಾಲನ್ನು ಉಣ್ಣಿಸಬಾರದು ಅಂತ ಹೇಳಿ. HIV ವಿಷಯದಲ್ಲಿ ಒಂದು ರೀತಿಯ ಚರ್ಚೆ ಇನ್ನು ಕೂಡ ಮುಂದುವರಿಯುತ್ತಾ ಇದೆ. ಅದರಿಂದ ಆಗುವಂತಹ ಲಾಭಗಳು, ಅದರಿಂದ ಆಗುವಂತಹ ತೊಂದರೆಗಳಿಗಿಂತ ಜಾಸ್ತಿ ಭಾರತದ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ದೇಶದ ಈ ಬಡ ಕುಟುಂಬಗಳಲ್ಲಿ ಬಡ ತಾಯಂದಿರಿಗೆ ಇದು ಒಂದು ಲಾಭವೇ ಜಾಸ್ತಿ ಇರಬಹುದು ಹಾಲು ಉಣಿಸುವುದರಿಂದ ಎನ್ನುವಂತಹ ಒಂದು ವಾದ ಕೂಡ ಇದೆ. ಅದು ಆಯಾಯ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳಬೇಕಂತಹ ನಿರ್ಣಯ. ಮತ್ತು ಮೂರನೇದಾಗಿ, ತಾಯಿ ಕೆಫೀನ್, ನಿಕೋಟಿನ್ ಮತ್ತು ಆಲ್ಕೋಹಾಲ್, ಈ ಮೂರು ವಸ್ತುಗಳನ್ನ ಸೇವನೆ ಮಾಡುವಂಥದ್ದು ಹಾಲುಡಿಸುವಂತಹ ಸಂದರ್ಭದಲ್ಲಿ ನಿಷೇಧ. ಅಂತಹ ವಸ್ತುಗಳನ್ನ, ಈ ಮೂರು ವಸ್ತುಗಳನ್ನ ಖಂಡಿತವಾಗಿಯೂ ತಕ್ಕೊಳ್ಬಾರದು. ಅದು ಕೂಡ ನಿಧಾನ ವಿಷಯವಾಗಿ ಮಗುವಿನ ಆರೋಗ್ಯಕ್ಕೆ ಪರಿಣಮಿಸಲ್ಪಡ್ತದೆ. ಹಾಗಾಗಿ ಕೆಫೀನ್, ನಿಕೋಟಿನ್ ಅಂತ ಹೇಳಿದ್ರೆ ಧೂಮಪಾನ, ಮದ್ಯಪಾನ ಮತ್ತು ಜಾಸ್ತಿ ಕಾಫಿ, ಟೀ ಇಂಥದ್ದನ್ನು ಕುಡಿಯುವಂಥದ್ದು, ಇದನ್ನು ಕೂಡ ಆದಷ್ಟು ಮಟ್ಟಿಗೆ ದೂರ ಅಂತ ಅಲ್ಲ, ನಿಷಿದ್ಧವೇ, ಪೂರ್ತಿಯಾಗಿ
1: ತ್ಯಜಿಸಬೇಕು. ಮತ್ತೆ ಉದ್ಯೋಗದಲ್ಲಿರುವ ತಾಯಂದಿರು ಕೂಡ ಸ್ತನ್ಯಪಾನವನ್ನು ಹೇಗೆ ಮುಂದುವರಿಸಬಹುದು? ಅವರಿಗಂದ್ರೆ ಮಗುವಿಗೆ ಉಣಿಸಬೇಕು ಅಂತ ಆಸೆ
0: ಮನಸ್ಸಿರ್ತದೆ, ಆದ್ರೆ
1: ಸಮಯ
0: ಪ್ರಾಯೋಗಿಕವಾಗಿ ಅದು ಕಷ್ಟ ಸಾಧ್ಯ ಆಗಿರ್ತದೆ. ಹೆರಿಗೆ ರಜೆ ಅಂತೇಳಿ ಹೇಳುದು ನಮ್ಮ ಎಲ್ಲ ಖಾಸಗಿ ರಂಗದಲ್ಲೂ ಸರ್ಕಾರಿ ರಂಗದಲ್ಲೂ ಕೂಡ 6 ತಿಂಗಳು ಪೂರ್ತಿಯಾಗಿ ಭರ್ತಿ ಹೆರಿಗೆ ರಜೆ ಇರ್ತದೆ. 6 ತಿಂಗಳು ಅಂತ ಹೇಳಿದ್ರೆ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಆ ಸಂದರ್ಭದಲ್ಲಿ ಮಗುವಿಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವುದೇ ಆಹಾರ ಲಭ್ಯ ಇರುವುದಿಲ್ಲ, ಆದ ಕಾರಣ ಹೆರಿಗೆ ರಜೆಯನ್ನ ಒದಗಿಸಲಾಗ್ತದೆ. ಹೆರಿಗೆ ರಜೆ ಮುಗಿಸಿ ಬಂದ ಮೇಲೂ ಕೂಡ ಹಾಲನ್ನು ಹಿಂಡಿ ತೆಗೆದಿಟ್ಟು ಕಾಲಕಾಲಕ್ಕೆ ಸರಿಯಾಗಿ ಮಗುವಿಗೆ ಬೇಕಾದಾಗೆ ಕೊಡಿಸುವಂತಹ ಒಂದು ಪದ್ಧತಿಯನ್ನು ನಾವು ಜಾರಿಗೆ ತರಬಹುದು. ಬ್ರೆಸ್ಟ್ ಪಂಪ್ ಅಂತ ಹೇಳಿ ಸಿಗ್ತದೆ, ಆ ಪಂಪಿನ ಮೂಲಕ ಹಾಲನ್ನ ತೆಗೆದಿಟ್ಟು ಹಿಂಡಿ ತೆಗೆದಿಟ್ಟು ಕುಡಿಸಬಹುದು ಬೇಕಾದಾಗ. 444 ಮೆಥಡ್ ಅಂತ ಇದೆ. ಅದೇ ಹೇಗೆ ಅಂತ ಹೇಳಿದ್ರೆ, ಕೊಠಡಿಯ ಉಷ್ಣತೆಯಲ್ಲಿ ಹಿಂಡಲ್ಪಟ್ಟಂತಹ ಹಾಲು 4 ಗಂಟೆಗಳ ಕಾಲ ಏನು ಹಾಗೆ ಕೆಡದೆ ಉಳಿಯುತ್ತದೆ, ಹಾಳಾಗದೆ ಉಳಿಯುತ್ತದೆ. ರೆಫ್ರಿಜರೇಟರ್ನಲ್ಲಿ ಆದ್ರೆ 4 ದಿನಗಳ ಕಾಲ ಅದನ್ನು ಕೆಡದ ಹಾಗೆ ರಕ್ಷಿಸಿ ಇಡಬಹುದು. ಮತ್ತೆ ಫ್ರೀಜರ್ನಲ್ಲಿ ಆದ್ರೆ 4-6 ತಿಂಗಳುಗಳ ಕಾಲ ಹಾಲನ್ನ ನಾವು ಸಂರಕ್ಷಿಸಿ ಸುರಕ್ಷಿತವಾಗಿ ಇಡಬಹುದಂತ ವ್ಯವಸ್ಥೆ ಇದೆ. 444 ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಇರುವಂತಹ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬೇಕು. ಯಾಕಂದ್ರೆ ಇದೊಂದು ಅಪೂರ್ವವಾದಂತಹ ಒಂದು ಕಲ್ಪನೆಯ ಕೂಸು. ಇದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎನ್ನುವಂತಹ ಒಂದು ಅಮೃತ ನಿಧಿ ಯನ್ನ ಇಲ್ಲಿ ಶುರು ಮಾಡಲಾಗಿದೆ. ಅದು ತುಂಬಾ ಚೆನ್ನಾಗಿ ಕಾರ್ಯಾಚರಿಸ್ತಾ ಉಂಟು. ಯಾರು ಕೂಡ ಎದೆ ಹಾಲನ್ನ ಅಲ್ಲಿ ಹೋಗಿ ದಾನ ಮಾಡಿ ಕೊಟ್ಟು ಬರಬಹುದು. ಅಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಫ್ರೀಜರ್ಗಳಲ್ಲಿ ಅದನ್ನು ಸಂರಕ್ಷಿಸಿ ಹಾಳಾಗದ ಹಾಗೆ ಎದೆ ಹಾಲನ್ನು ಇಡಲಾಗ್ತದೆ. ಎದೆ ಹಾಲಿನಿಂದ ವಂಚಿತರಾದಂತಹ ಮಕ್ಕಳು, ಈಗ ಅಮ್ಮ ತೀರಿ ಹೋದ ಮಕ್ಕಳಿರ್ಬೋದು, ಅಥವಾ ಅಮ್ಮ ಜೊತೆಯಲ್ಲಿ ಇಲ್ಲದಂತಹ ಮಕ್ಕಳಿರ್ಬೋದು, ಅಮ್ಮನಿಗೆ ತುಂಬಾ ಕಾಯಿಲೆ ಇರುವಂತಹ ಮಕ್ಕಳಿರ್ಬೋದು, ಆ ಎಲ್ಲ ಮಕ್ಕಳಿಗೆ ಎದೆ ಹಾಲಿನ ಅವಶ್ಯಕತೆ ಇರ್ತದಲ್ಲ, ಅಂಥವರಿಗೆ ಈ ಇನ್ನೊಂದು ಅಮ್ಮನ ಹಾಲು ವರವಾಗಿ ಅಮೃತವಾಗಿ ಒದಗುವಂತಹ ಒಂದು ಕಲ್ಪನೆಯೇ ತುಂಬಾ ನಮಗೆ ರೋಮಾಂಚಕತೆಯನ್ನ ಹುಟ್ಟಿಸುವಂತದ್ದು. ಎದೆ ಹಾಲಿನ ಒಂದು ಬ್ಯಾಂಕ್, ನಾವು ಹಣ ಕಡಿಮೆ ಆದಾಗ ಹೇಗೆ ಬ್ಯಾಂಕಿಗೆ ಹೋಗಿ ಹಣವನ್ನು ತಕೊಂಡು ಬರ್ತೇವೋ, ಹಾಗೆ ಎದೆ ಹಾಲಿಗೆ ನಮಗೆ ಕೊರತೆ ಉಂಟಾದಾಗ ಆ ಬ್ಯಾಂಕಿಗೆ ಹೋಗಿ ತಕೊಂಡು ಬರಬಹುದಲ್ಲ, ಮಗುವಿಗೆ ಹಾಲನ್ನು ಉಣಿಸಬಹುದಲ್ಲ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಎಷ್ಟೋ ಭದ್ರತೆಯನ್ನ ಹುಟ್ಟಿಸುವಂತದ್ದು.
1: ಈಗ ಸ್ತನ್ಯಪಾನ ಮಾಡುವ ತಾಯಂದಿರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಮತ್ತೆ ಏನೆಲ್ಲ ಜಾಗ್ರತೆಗಳನ್ನ ವಹಿಸಬೇಕಾಗ್ತದೆ?
0: ಒಂದನೇದಾಗಿ ಮಗುವಿನ ಪೂರ್ತಿಯಾದ ಜವಾಬ್ದಾರಿಯನ್ನ ಅದನ್ನು ಪಾಲಿಸಿ ಪೋಷಿಸುವಂತಹ ಜವಾಬ್ದಾರಿಯನ್ನ ಅಮ್ಮ ಹೊರಬೇಕು. ಮಾನಸಿಕವಾಗಿ ಅದಕ್ಕೆ ಸಿದ್ಧಳಾಗಿರ್ಬೇಕು. ಹಾಗಾಗಿ ಒಳ್ಳೆಯ

0: ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ಹೆರಿಗೆಯಾದ ಹೊಸ್ತರಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀರು ಜಾಸ್ತಿ ಕುಡಿಬಾರದು, ಬಾಣಂತೆ ಜಾಸ್ತಿ ನೀರು ಕುಡಿಬಾರದು ಅಂತ ಹೇಳ್ತಾರೆ. ಅದು ನಿಜವಾಗಿ ಕೂಡ ತಪ್ಪು ಕಲ್ಪನೆ. ನೀರನ್ನೇ ಕುಡಿಯಿದ್ರೆ ಹಾಲಿನಲ್ಲಿ ಹೆಚ್ಚು ಅಂಶ ನೀರೇ ಇರುವಂತದ್ದು. ಅಮ್ಮ ನೀರು ಕುಡಿಯದಿದ್ರೆ ಅಮ್ಮ ಹಾಲು ಕೊಡುವುದಿಲ್ಲ, ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಬೇಕು. ಬಾಣಂತಿ ಆದವಳು ಕೂಡ ಹಾಲು ಓಡಿಸ್ಲಿಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಎರಡನೇದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮಾತ್ರೆಗಳನ್ನೇ ಆವಾಗ ನಾವು ಆ ಸಂದರ್ಭದಲ್ಲಿ ಸೇವಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಮ್ಮನ ಎಲುಬಿನಿಂದಲೇ ಕರಗಿ ಕ್ಯಾಲ್ಸಿಯಂ ಎದೆ ಹಾಲಿನ ಮೂಲಕ ಮಗುವಿನ ಶರೀರವನ್ನು ಸೇರುವಂಥದ್ದು. ನೀವು ಅದಕ್ಕೋಸ್ಕರ ಅಮ್ಮನ ಶರೀರಕ್ಕೆ ಉಂಟಾಗುವ ನಷ್ಟವನ್ನು ನೀವು ತುಂಬಿಕೊಡ್ಲೇಬೇಕು. ಇಲ್ಲದಿದ್ದರೆ ಅದರಿಂದಾಗಿ ನೋಡಿ, 40 ವರ್ಷ ಆಗುವಾಗಲೇ ಸೊಂಟ ನೋವು, ಕಾಲು ನೋವು ಎಲ್ಲ ಅಮ್ಮಂದರಿಗೆ ಶುರುವಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎದೆಹಾಲನ್ನು ಉಣ್ಣಿಸುವಂತಹ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸದೇ ಇರುವುದು. ಹಾಗಾಗಿ ಕೇವಲ 2-3 ತಿಂಗಳು ಕೂಡ ಅಲ್ಲ, ಹೆರಿಗೆಯಾಗಿ 2-3 ತಿಂಗಳು ಕ್ಯಾಲ್ಸಿಯಂ ತಕೊಂಡ್ರೆ ಮುಗೀತು ಅಂತಲೂ ಅಲ್ಲ. ಎಷ್ಟು ಸಮಯ ನೀವು ಎದೆಹಾಲನ್ನು ಉಣ್ಣಿಸ್ತೀರೋ ಅಷ್ಟೂ ಸಮಯ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಕ್ಕೊಂಡ್ರೆ ನಿಮಗೆ 40 ವರ್ಷದ ನಂತರ ಬರುವಂತಹ ಸೊಂಟ ನೋವನ್ನು ತಪ್ಪಿಸಬಹುದು. ಮತ್ತೆ ಮೂರನೇದಾಗಿ, ಇಡೀ ಜೀವಮಾನದಲ್ಲಿ, ಮನುಷ್ಯನ ಜೀವಮಾನದಲ್ಲಿ ಅತ್ಯಂತ ಹೆಚ್ಚು ಶಕ್ತಿಯುತವಾದಂತಹ ಪೌಷ್ಟಿಕ ಆಹಾರ, ಹೆಚ್ಚು ಕ್ಯಾಲೋರಿ ಯುಕ್ತವಂತ ಆಹಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಏನು ಅಂತ ಕೇಳಿದ್ರೆ ಹಾಲುಡಿಸುವಂತಹ ಸಂದರ್ಭ. ಲ್ಯಾಕ್ಟೇಷನ್ ಟೈಮ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಲೋರೀಸ್ ಅನ್ನು ನಾವು ತಗೊಳ್ಬೇಕು, ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು. ಇದನ್ನು ಕೂಡ ಯಾಕಂತ ಹೇಳಿದ್ರೆ 2 ಜೀವಗಳನ್ನು ಪೋಷಿಸಬೇಕು. ಸೊ ಉಳಿದವರಿಗಿಂತೆಲ್ಲ ಡಬಲ್ ಆಹಾರ ವಸ್ತುಗಳನ್ನು, ಪೌಷ್ಟಿಕ ಆಹಾರ ಪ್ರಮಾಣ ಕೂಡ ಜಾಸ್ತಿ ಇರಬೇಕು, ಆಹಾರದ ಪೌಷ್ಟಿಕಾಂಶಗಳು ಕೂಡ ಜಾಸ್ತಿ ಇರಬೇಕು. ಈ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಾಲುಡಿಸುವಂತಹ ಸಂದರ್ಭದಲ್ಲಿ ತಾಯಂದಿರು ಸೇವಿಸಬೇಕು. ಆ ವೈಯಕ್ತಿಕ ಸ್ವಚ್ಛತೆ ವಿಧಾನಗಳನ್ನು ಕೂಡ, ಮೊಲೆಯನ್ನು ಸೇರಿದ ಹಾಗೆ ಇಡಿಯಾಗಿ ಶರೀರದ ಸ್ವಚ್ಛತೆಯನ್ನು ಕೂಡ ಚೆನ್ನಾಗಿ ನಿರ್ವಹಿಸುವ ಮೂಲಕ ಅಮ್ಮ ಸ್ತನ್ಯಪಾನವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಸಮತೋಲಿತವಾದ ಮನಸ್ಸಿನಿಂದ, ಸಮತೋಲಿತವಾದಂತಹ ಆಹಾರವನ್ನು ತಕ್ಕೊಂಡು ಈ ಸ್ತನ್ಯಪಾನವನ್ನು ನಿರ್ವಹಿಸಬೇಕಾದಂತಹ ಅಗತ್ಯ ಹೊಸ ತಾಯಂದಿರಿಗಂತೂ ಖಂಡಿತವಾಗಿ ಕೂಡ ಹೆಚ್ಚಾಗಿ ಇದೆ.
1: ಮತ್ತೆ ಈಗ ಕೊನೆಯದಾಗಿ, ಅಂದ್ರೆ ಪ್ರಮುಖವಾಗಿ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಸಂದರ್ಭ ಸಮಾಜಕ್ಕೆ ನೀವು ಏನೊಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೀರಿ?
0: ಸಾರಾಂಶವಾಗಿ ನಾನು ಹೇಳ್ಬೋದು ಅಂತ ಅನಿಸಿದೆ, ತಾಯಿ ಹಾಲಿನ ಹನಿ ಹನಿಯಲ್ಲಿಯೂ ಪ್ರೀತಿ ಪೋಷಣೆ ರಕ್ಷಣೆ ಅಡಗಿದೆ ಅಂತ ಹೇಳಿ. ಒಂದೊಂದು ಹನಿಯಲ್ಲಿ ಕೂಡ ಇದು ಮೂರು ಕೂಡ ತುಂಬಿರ್ತದೆ. ಮತ್ತೆ ಮಗುವಿನ ಮೊದಲ ನಗು ತಾಯಿಯ ಮೊದಲ ಹಾಲಿನಲ್ಲೇ ಅರಳುತ್ತದೆ. ಮೊದಲು ಅದು ನಗುವಂಥದ್ದು ತಾಯಿಯ ಎದೆಹಾಲಿನಲ್ಲೇ. ಸೋಷಿಯಲ್ ಸ್ಮೈಲ್ ಅಂತೇಳಿ 4 ವಾರ ಆಗುವಾಗ ಮಗು ಕೊಡುವಂತಹ ನಗು, ಅದು ಸಾಮಾಜಿಕವಾದಂತಹ ನಗು ಬರುವಂಥದ್ದು ತಾಯಿಯನ್ನು ನೋಡಿಯೇ. ಫಸ್ಟ್ ಅದು ನೋಡುವ ವ್ಯಕ್ತಿಯೇ ತಾಯಿ, ಮತ್ತು ನಗುವ ವ್ಯಕ್ತಿ ತಾಯಿ. ಆಮೇಲೆ ಸ್ತನ್ಯಪಾನವು ಮಗುವಿಗೆ ಜೀವದಾನ, ತಾಯಿಗೆ ಆರೋಗ್ಯದ ವರದಾನ. ಮತ್ತೆ ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಹಾಲು ಮಗುವಿನ ಅಮೃತ. ಸ್ವರ್ಗದಲ್ಲಿರುವವರು ಅಮೃತ ಕುಡಿಯುವಂಥವರು. ಹಾಗಾಗಿ ತಾಯಿಯ ಹಾಲು ಮಗುವಿನ ಅಮೃತ, ಇದುವೇ ಅತ್ಯಂತ ಮುಖ್ಯವಾದಂತಹ ಸಂದೇಶ.
1: ಡಾಕ್ಟರ್, ನೀವು ವೈದ್ಯಾಧಿಕಾರಿಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಸಮಯ ಬಹಳ ಅಮೂಲ್ಯ. ಸೊ ಆ ಸಮಯದಲ್ಲಿ ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ಈ ಒಂದು ವಿಶ್ವ ಸ್ತನ್ಯಪಾನದ ಸಪ್ತಾಹ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡುವುದು ಕೂಡ ಒಂದು 1/2 ಗಂಟೆಯಲ್ಲಿ ಬಹಳ ಕಷ್ಟ. ಆದ್ರೂ ಅಗತ್ಯವಿರುವ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರುವುದಿಲ್ಲ, ಕೆಲವೊಂದು ಗೊತ್ತಿರ್ತದೆ ಆದ್ರೆ ಹೇಳುವವರು ಇರುವುದಿಲ್ಲ. ಸೊ ಈ ಒಂದು ಕಾರ್ಯಕ್ರಮದ
0: ಪ್ರಾಮುಖ್ಯತೆ ಗೊತ್ತಿರ್ತದೆ, ಆದ್ರೆ ಅದನ್ನು ಮಾಡಬೇಕು ಎನ್ನುವಂತ ಒಂದು ಎಚ್ಚರ ಇರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮ ಎಲ್ಲಾ ಕೇಳುಗರಿಗೆ ಅಗತ್ಯ ಮಾಹಿತಿಯನ್ನ ಒದಗಿಸಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡೆನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನ ನಾಯಕ್ ಕೆ. ಮುಂದಿನ ಕಾರ್ಯಕ್ರಮದಲ್ಲಿ

0: ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
1: ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನೀರೇ ಜೀವನ, ಜೀವನದ ಸಾರ,

ನಮ್ಮ ನೀರಾವರಿಯಲ್ಲಿ ಸುಮಾರು 60% ಮತ್ತು ನಮ್ಮ ಕುಡಿಯುವ ನೀರಿನ ಅಗತ್ಯಗಳಲ್ಲಿ 85% ಅಂತರ್ಜಲವನ್ನು ಅವಲಂಬಿಸಿದೆ. ಆದರೂ ಅತಿಯಾದ ಹೊರತೆಗೆಯುವಿಕೆ, ದುರುಪಯೋಗ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಗಂಭೀರ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು ಅಂತರ್ಜಲ ಮಟ್ಟಗಳು ಆತಂಕಕಾರಿಯಾಗಿ ಕುಸಿಯುತ್ತಿವೆ. ಇದನ್ನು ಗುರುತಿಸಿದ ಭಾರತ ಸರ್ಕಾರವು ಈ ಸವಾಲಿಗೆ ಪ್ರತಿಕ್ರಿಯೆಯಾಗಿ December 25, 2019 ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನಾಚರಣೆಯಂದು ಅಟಲ್ ಭೂಜಲ್ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಅವರ ದೃಷ್ಟಿಕೋನಕ್ಕೆ ಗೌರವವಾಗಿರುವುದರಿಂದ ಅವರ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ. ಹಾಗಾದರೆ ಅಟಲ್ ಭೂಜಲ್ ಯೋಜನೆ ಅಂದರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದರೆ ಅಟಲ್ ಭೂಜಲ್ ಯೋಜನೆಯು ಅಂತರ್ಜಲ ನಿರ್ವಹಣಾ ಯೋಜನೆ. ಅಂದರೆ ಅಂತರ್ಜಲ ಮಟ್ಟ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು ಸಮುದಾಯವನ್ನು ಸುಸ್ಥಿರ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ನೇರವಾಗಿ ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ಈ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುತ್ತಿದೆ. ಹಳ್ಳಿಗಳು ಮತ್ತು ಸ್ಥಳೀಯ ಸಮುದಾಯಗಳು ತಮ್ಮ ನೀರಿನ ಸಂಪನ್ಮೂಲಗಳನ್ನು ಯೋಜಿಸಲು ಮತ್ತು ನಿರ್ವಹಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಮಾಲೀಕತ್ವ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಜನರಲ್ಲಿ ಉತ್ತೇಜಿಸುತ್ತದೆ. ಈ ಯೋಜನೆಯನ್ನು ಜಲಶಕ್ತಿ ಸಚಿವಾಲಯವು ಜಾರಿಗೊಳಿಸುತ್ತಿದೆ ಮತ್ತು ಭಾಗಶಃ ಇದಕ್ಕೆ ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಒದಗಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶ ಹೇಳೋದಾದರೆ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವುದು, ಸ್ಥಳೀಯ ಸಮುದಾಯಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು, ಅರಿವು ಮತ್ತು ಸಾಮರ್ಥ್ಯ ವೃದ್ಧಿಯ ಮೂಲಕ ನಡವಳಿಕೆಯ ಬದಲಾವಣೆಗಳನ್ನು ತರುವುದು, ಗ್ರಾಮ ಮಟ್ಟದಲ್ಲಿ ಉತ್ತಮ ನೀರಿನ ಬಜೆಟ್ ಮತ್ತು ಯೋಜನೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಾದ ಸಂವೇದಕ ಆಧಾರಿತ ನೀರಾವರಿ, ನೀರಿನ ಸಮರ್ಥ ಮೇವು ಕೃಷಿ, ಕೃಷಿಯಲ್ಲಿ ಡ್ರೋನ್ಗಳ ಅಳವಡಿಕೆ, ಹೈಡ್ರೋಜೆಲ್ ಮತ್ತು ಇಂಟರ್ನೆಟ್ ಆಪ್ ಥಿಂಗ್ಸ್ ನಂತಹ ಸಾಂಪ್ರದಾಯಿಕ ಪದ್ಧತಿಗಳಾದ ಡ್ರಿಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ಗಳು, ಬೆಳೆ ವೈವಿಧ್ಯೀಕರಣ, ಮಲ್ಚಿಂಗ್ ಇತ್ಯಾದಿಗಳನ್ನು ಸಕ್ರಿಯಗೊಳಿಸಿದ ತಂತ್ರಜ್ಞಾನಗಳ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಬೆಂಬಲಿಸುವಂತಹ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ. ಅಟಲ್ ಭೂಜಲ್ ಯೋಜನೆಯನ್ನು 7 ನೀರಿನ ಕೊರತೆ ಇರುವ ಗಂಭೀರ ಅಂತರ್ಜಲ ಕುಸಿತವನ್ನು ಎದುರಿಸುತ್ತಿರುವ ರಾಜ್ಯಗಳಾದ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ರಾಜ್ಯಗಳಲ್ಲಿ 78 ಜಿಲ್ಲೆಗಳು, 193 ಬ್ಲಾಕ್ಗಳು ಮತ್ತು 8,300ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಯೋಜನೆಯು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಿದೆ. ಈಗ ನೀವು ಆಶ್ಚರ್ಯ ಪಡಬಹುದು, ಈ ಅಟಲ್ ಭೂಜಲ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ವಿಧಾನವು ಭಾಗವಹಿಸುವಿಕೆ ಮತ್ತು ಪ್ರೋತ್ಸಾಹ ಆಧಾರಿತವಾಗಿರುವ ಯೋಜನೆಯಾಗಿದೆ. ಸ್ಥಳೀಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಜನರು ಸ್ವತಃ ಜಲ ಭದ್ರತಾ ಯೋಜನೆಗಳನ್ನು ಸಿದ್ಧಪಡಿಸುತ್ತಾರೆ. ಗ್ರಾಮಗಳು ತಮ್ಮದೇ ಆದ ಜಲ ಭದ್ರತಾ ಯೋಜನೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಈ ಯೋಜನೆಗಳಲ್ಲಿ ಮಳೆ ನೀರು ಕೊಯ್ಲು, ಬಾವಿಗಳಲ್ಲಿ ಮರುಪೂರಣ ಮಾಡುವುದು, ಮುಖ್ಯವಾಗಿ ಉತ್ತಮ ಅಂತರ್ಜಲ ನಿರ್ವಹಣಾ ಕಾರ್ಯಕ್ಷಮತೆಗಾಗಿ ಗ್ರಾಮ ಪಂಚಾಯತ್ಗಳಿಗೆ ಆರ್ಥಿಕ ಪ್ರೋತ್ಸಾಹ ನೀಡಲಾಗುತ್ತದೆ. ಇದನ್ನು ಫಲಿತಾಂಶ ಆಧಾರಿತ ಪ್ರೋತ್ಸಾಹಕ ವಿಧಾನ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಕಡಿಮೆ ನೀರಿನ ಅಗತ್ಯವಿರುವ ಬೆಳೆಗಳಿಗೆ ಬೆಳೆ ವೈವಿಧ್ಯೀಕರಣ, ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳಂತಹ ಪರಿಣಾಮಕಾರಿ ನೀರಾವರಿ ಪದ್ಧತಿಗಳು ಈ ರೀತಿಯ ಚಟುವಟಿಕೆಗಳನ್ನು ಒಳಗೊಂಡಿವೆ. ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ಮತ್ತು ಅಂತರ್ಜಲ ಮಟ್ಟವನ್ನು ಸುಧಾರಿಸುವಲ್ಲಿ ಫಲಿತಾಂಶಗಳನ್ನು ತೋರಿಸುವ ಸಮುದಾಯಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಅಟಲ್ ಭೂಜಲ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ, ಮೊದಲನೆಯದಾಗಿ ಇದು ನೀರಿನ ಮೌಲ್ಯದ ಬಗ್ಗೆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುತ್ತದೆ, ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದು ಅಂತರ್ಜಲವನ್ನು ಅತಿಯಾಗಿ ಹೊರತೆಗೆಯುವ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಅಟಲ್ ಭೂಜಲ್ ಯೋಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಅಟಲ್ ಜಲ್ ನೀರಿನ ಬಜೆಟ್, ಉಪಗ್ರಹ ಡೇಟಾ, ಅಂತರ್ಜಲದ ಸಂವೇದಕಗಳು ಮತ್ತು ಅಂತರ್ಜಲ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಸಾರ್ವಜನಿಕ ಡ್ಯಾಶ್ಬೋರ್ಡ್ಗಳ ಬಳಕೆಯನ್ನು ಉತ್ತೇಜಿಸಲಾಗುತ್ತದೆ. ಈ ಪಾರದರ್ಶಕತೆ ಸಮುದಾಯಗಳು ಉತ್ತಮ ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಯೋಜನೆಯನ್ನು 4 ಅಂಶಗಳ ತಂತ್ರಗಳಾದ ಅಂತರ್ಜಲ ನಿರ್ವಹಣೆಗಾಗಿ ನಿರ್ಧಾರ ಬೆಂಬಲ ಪರಿಕರಗಳು, ಪೋಷಕ ನಿರ್ವಹಣೆಗೆ ಸಮುದಾಯ ಆಧಾರಿತ ಸಂಸ್ಥೆಗಳನ್ನು

0: ಬಲಪಡಿಸುವುದು, ನೀರಿನ ಬಳಕೆಯ ದಕ್ಷತೆಯನ್ನ ಸುಧಾರಿಸಿ ಮತ್ತು ಅಂತರ್ಜಲ ಮರುಪೂರಣವನ್ನ ಹೆಚ್ಚಿಸುವುದು ಹಣಕಾಸಿನ ವಿಕೇಂದ್ರೀಕರಣ ಮೂಲಕ ಅನುಷ್ಠಾನ ಮಾಡಲಾಗಿದೆ. ಅಟಲ್ ಭೂಜಲ್ ಯೋಜನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ನೇಹಿತರೆ, ಭಾರತದ ಆಹಾರ ಭದ್ರತೆ, ಆರ್ಥಿಕತೆ ಮತ್ತು ಭವಿಷ್ಯವು ನೀರಿನ ಭದ್ರತೆಯ ಮೇಲೆ ಅವಲಂಬಿತವಾಗಿದೆ. 60%ಕ್ಕಿಂತ ಹೆಚ್ಚು ನೀರಾವರಿ ಮತ್ತು 85% ಕುಡಿಯುವ ನೀರಿನ ಅಗತ್ಯತೆಗಳನ್ನು ಅಂತರ್ಜಲದಿಂದ ಪೂರೈಸಲಾಗುತ್ತದೆ. ತುರ್ತು ಕ್ರಮವಿಲ್ಲದೆ 2030ರ ವೇಳೆಗೆ 40% ಭಾರತೀಯರು ಕುಡಿಯುವ ನೀರಿನ ಪ್ರವೇಶವನ್ನು ಹೊಂದಿರುವುದಿಲ್ಲ ಎಂದು ತಜ್ಞರು ಊಹಿಸುತ್ತಾರೆ. ವಿಜ್ಞಾನ, ಸಮುದಾಯ ಕ್ರಿಯೆ ಮತ್ತು ನೀತಿ ಬೆಂಬಲವನ್ನ ಸಂಯೋಜಿಸುವ ಮೂಲಕ ಅಟಲ್ ಭೂಜಲ್ ಈ ಬಿಕ್ಕಟ್ಟನ್ನು ಪರಿಹರಿಸುತ್ತದೆ. ಇದಲ್ಲದೆ ಸ್ಥಳೀಯ ಸಮುದಾಯಗಳು ಹೇಗೆ ಮಾಲೀಕತ್ವವನ್ನು ಪಡೆಯಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಏಕೆಂದರೆ ಜನರು ತಮ್ಮ ಸಂಪನ್ಮೂಲಗಳನ್ನು ಸ್ವತಃ ಅರ್ಥ ಮಾಡಿಕೊಂಡಾಗ ಮತ್ತು ನಿರ್ವಹಿಸಿದಾಗ ಫಲಿತಾಂಶಗಳು ದೀರ್ಘಕಾಲೀನವಾಗಿರುತ್ತವೆ. ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಹಳ್ಳಿಗಳು ಅಂತರ್ಜಲ ಹೊರತೆಗೆಯುವಿಕೆಯನ್ನು ಕಡಿಮೆ ಮಾಡಲು ಕಾರಣವಾಗುವ ಜಾಗೃತಿ ಅಭಿಯಾನಗಳು, ಚೆಕ್ ಡ್ಯಾಂಗಳು ಮತ್ತು ಮರುಪೂರಣ ಗುಂಡಿಗಳ ನಿರ್ಮಾಣ, ಇವು ಕೆಲವು ಆರಂಭಿಕ ಯಶಸ್ಸಿನ ಕಾರ್ಯಚಟುವಟಿಕೆಗಳಾಗಿವೆ. ಅಂತಿಮವಾಗಿ ಅಟಲ್ ಭೂಜಲ್ ಯೋಜನೆಯು ನೀರನ್ನು ಉಳಿಸುವುದು ಮಾತ್ರವಲ್ಲ, ಸುಸ್ಥಿರ ಭವಿಷ್ಯಕ್ಕಾಗಿ ಒಂದು ಆಂದೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಅಟಲ್ ಭೂಜಲ್ ಯೋಜನೆಯ ಯಶಸ್ಸು ಕೇವಲ ಸರ್ಕಾರಗಳ ಮೇಲೆ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಅವಲಂಬಿತವಾಗಿದೆ. ಇದು ಸಾಮೂಹಿಕ ಜವಾಬ್ದಾರಿಯಾಗಿದೆ. ನೀರು ಕೇವಲ ಸಂಪನ್ಮೂಲವಲ್ಲ, ಅದು ಜೀವಸೆಲೆ. ಪ್ರತಿ ಹನಿ ಪ್ರತಿ ಜೀವವೂ ಮುಖ್ಯ. ಜಲ್ ಹೈ ತೋ ಕಲ್ ಹೈ ಎಂಬ ಹಳೆಯ ಮಾತಿನಂತೆ ನೀರಿದ್ದರೆ ಭವಿಷ್ಯವೂ ಇದೆ. ನೀರನ್ನು ಉಳಿಸುವ ಮೂಲಕ, ಮಳೆ ನೀರು ಕೊಯ್ಲು ಮಾಡುವ ಮೂಲಕ, ಬುದ್ಧಿವಂತಿಕೆಯಿಂದ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಈ ನಿಸರ್ಗಕ್ಕೆ ಕೊಡುಗೆಯನ್ನ ನೀಡೋಣ. ಏಕೆಂದರೆ ಇಂದು ಉಳಿಸಿದ ನೀರು ನಾಳೆಯ ಜೀವಕ್ಕೆ ಸುರಕ್ಷಿತವಾಗಿದೆ.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೂರುವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಆಕಾಶವಾಣಿ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ದೇಶ ವಿಕಸಿತ ಭಾರತವಾಗುವತ್ತ

0: ಹೋಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ 100 ವಾರಗಳ ರಾಷ್ಟವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ಧ ಯುದ್ಧ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ಧ ಯುದ್ಧ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876 ಆಗಸ್ಟ್ 2ರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲ ಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ

0: ಸಾಂಸ್ಕೃತಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ದವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ದರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ ಆರನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008 ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 ಕೆಜಿಯ ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ವಂಗಲ್ ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡ್ರಾಮಾ ಚಿತ್ರದ ಗೀತೆ. ಸೋನು ನಿಗಮ್ ಗೀತೆ ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ರೈತರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬುಲೆಟ್ ಬಸ್ಯ ಚಿತ್ರದ ಗೀತೆ ವಿಜಯಪ್ರಕಾಶ್ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಚನ್ಯಾ ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.

ಸೌರಾಷ್ಟ್ರದಿಂದ ವೀರವರ್ಮನಿಂದ ಬೀಳ್ಕೊಂಡಂತಹ ಕುದುರೆಗಳು ಮಹಾನದಿಯನ್ನು ದಾಟಿ ಅರ್ಜುನ, ಕೃಷ್ಣ, ತಾಮ್ರಧ್ವಜ, ಬಭ್ರುವಾಹನ, ಋಷಿಕೇತು ಮೊದಲಾದವರು ಮುಂದೆ ಹೋದರು. ಹೀಗೆ ಹೋದಂತಹ ಸಂದರ್ಭದಲ್ಲಿ ಕುದುರೆಗಳನ್ನು ಗಮನಿಸುವುದಕ್ಕೂ ಆಗದಂತೆ ಹೇಮಂತ ಋತುವಿನ ಶಿಶಿರ ಒಂದು ಮಾಗಿ ಚಳಿ ಅಲ್ಲಿ ಬಿದ್ದಿತ್ತು. ಅದು ಹೇಗಿತ್ತೆಂಬುದನ್ನು ಕವಿ ಎಷ್ಟು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾನೆಂದರೆ, ಸೂರ್ಯನು ಚಂದ್ರನಂತೆ ತಂಪಾದನಂತೆ, ಬಿಸಿಲು ಬೆಳದಿಂಗಳಾಯಿತಂತೆ, ತಾವರೆಗಳ ಸಮೂಹ ಮುದುಡಿ ಸೊರಗಿ ಹೋದವಂತೆ, ಇದರಿಂದಾಗಿ ಕೋಗಿಲೆಗಳ ಕಂಠವೂ ಕೂಡ ಉಡುಗಿ ಹೋಗಿತ್ತಂತೆ, ಇಡೀ ಹಗಲು ಮಂಜು ಕವಿದ ವಾತಾವರಣದಂತಾಗಿ ಚಳಿಯಿಂದ ತತ್ತರಿಸಿ ಹೋದರೂ ಇಡೀ ಸೈನ್ಯ ಈ ಚಳಿಯ ಒಂದು ಆರ್ಭಟಕ್ಕೆ ಒಳಗಾಯಿತು ಎನ್ನುವಂಥದ್ದನ್ನ ಕವಿ ಇಲ್ಲಿ ವಿಶೇಷವಾಗಿ ಒಂದು ಪ್ರಕೃತಿಯ ವೈಶಿಷ್ಟ್ಯವನ್ನ, ಪ್ರಕೃತಿಯ ವೈರುಧ್ಯವನ್ನ ಕವಿ ವರ್ಣಿಸಿದ್ದಾನೆ. ಬಾ

ಮಾಗಿಯ ಚಳಿ ಮೂರೂ ಲೋಕಗಳನ್ನೇ ನಡಗಿಸ್ತು ಅಂತನ್ನುವಂಥದ್ದು ಕವಿಯ ಒಂದು ದಟ್ಟ ಅಭಿಪ್ರಾಯ. ಯಾವಾಗ ಮಾಗಿ ಚಳಿ ಬಿತ್ತೋ ಸೂರ್ಯನ ಬಿಸಿಲು ತಂಪಾಯಿತು, ಆಗ ಈ ಕಮಲದ ಹೂಗಳೆಲ್ಲವೂ ಕೂಡ ಮುದುಡಿ ಹೋಯಿತು. ಮನ್ಮಥ ಈ ತರುಣಿಯರ ಕಡೆಗಣ್ಣಿನ ನೋಟವನ್ನೇ ಬಾಣವನ್ನಾಗಿ ಮಾಡಿಕೊಳ್ಬೇಕಾಯಿತು. ಹೂವುಗಳು ಮುದುಡಿದ್ರಿಂದ ದುಂಬಿಗಳಿಗೆ ಒಂದು ಮಕರಂದವನ್ನು ಹೀರುವುದಕ್ಕೆ ಸಾಧ್ಯವಾಗದಲೇನೆ ಅವು ಮದಿಸಿದ ಆನೆಗಳ ಮದ ಜಲವನ್ನೇ

ಅವು ಹೀರಬೇಕಾದಂಥ ಸಂದರ್ಭ ಬಂತು. ಬಿಸಿಲು ಬೆಳದಿಂಗಳು ಕೂಡ ಮಾಸಿ ಆ ಬಿಸಿಲ ತಾಪ ತಣ್ಣಗಾಗ್ತಾ ಹೋಯ್ತು. ಆಗ ರಸಿಕರು ಏನ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ, ಆ ಚಳಿಯನ್ನ ತಡೆದುಕೊಳ್ಳುವುದಕ್ಕೆ ಕಾಂತೇರ ಆಲಿಂಗನಕ್ಕೆ ಮಾರು ಹೋಗ್ಬೇಕಾಯ್ತು. ಹೀಗೆ ಚಳಿ ಆ ಸೈನಿಕರನ್ನು ಮಾತ್ರವಲ್ಲ, ಇಡೀ ಪ್ರಕೃತಿಯನ್ನ, ಇಡೀ ಮೂರು ಲೋಕವನ್ನ ನಡುಗಿಸಿ ಉಡುಗಿಸಿ ಬಿಡ್ತು ಅಂತ ಹೇಳಿ ಕವಿ ಇಲ್ಲಿ ವರ್ಣನೆಯನ್ನ ತಂದಿದ್ದಾನೆ.

ಮಾಗಿಯ ಚಳಿ ಎಷ್ಟು ತೀಕ್ಷ್ಣವಾಗಿತ್ತು ಅಂತಂದ್ರೆ ಕೈಲಾಸವನ್ನೂ ಕೂಡ ಅದು ಬಿಡಲಿಲ್ಲ. ಅಲ್ಲಿನ್ನೂ ಕೂಡ ಈ ಚಳಿಯ ತೀವ್ರತೆ ಹೆಚ್ಚಾಗಿತ್ತು. ಶಿವ ತನ್ನ ತಲೆಯ ಮೇಲೆ ಇರಿಸಿಕೊಂಡಿದ್ದಂತಹ ಗಂಗೆಯನ್ನೇ ಸಾಗರಕ್ಕೆ ಕಳಿಸ್ಬಿಟ್ನಂತೆ, ಚಂದ್ರನನ್ನ ಆಕಾಶದಲ್ಲಿ ಇಟ್ಟನಂತೆ, ಅಗ್ನಿಯನ್ನೇ ತನ್ನ ಹಣೆಗಣ್ಣಿನಲ್ಲಿ ಇಟ್ಟುಕೊಂಡು ಇದ್ರೂ ಕೂಡ ಆ ಚಳಿಯನ್ನ ತಡೆಯಲಾರದೆ ತನ್ನ ಪತ್ನಿಗೆ ಅರ್ಧ ದೇಹವನ್ನ ಕೊಟ್ಟು ಅರ್ಧನಾರೀಶ್ವರನಾಗಿದ್ದಾನೆ. ಅಂತಹ ಶಿವನಿಗೆ ಹಾಗಾದ್ರೆ ಸಾಮಾನ್ಯ ಜನರ ಗತಿಯೇನು ಅನ್ನುವಂಥದ್ದು ಕವಿಯ ಅಭಿಪ್ರಾಯ. ಅದಕ್ಕೆ ಕವಿಯ ಉತ್ತರವನ್ನ ಕೊಡ್ತಾನೆ. ಆ ಮಾಗಿಯ ಚಳಿಗೆ ಪರಿಹಾರ ಏನಪ್ಪ ಅಂತಂದ್ರೆ, ಕಾಂತೇಯರ ಆಲಿಂಗನದ ಹೊರತಾಗಿ ಚಳಿಗೆ ಬೇರೆ ಯಾವ ಮದ್ದು ಇಲ್ಲ. ಹಾಗಾಗಿ ಅಲ್ಲಿ ಇದ್ದಂತಹ ವಿರಹಿಗಳು ತಮ್ಮ ಪ್ರೇಮಿಗಳನ್ನೇ ಹುಡುಕೊಂಡು ಹೊರಟರು ಅನ್ನುವಂಥದ್ದು ಕವಿಯ ಅಭಿಪ್ರಾಯ.

ಕವಿ ಪ್ರಕೃತಿಗೂ ಲೌಕಿಕ ಜೀವನಕ್ಕೂ ಹೇಗೆ ತಾಳೆಯನ್ನು ಹಾಕ್ತಾನೆ ಎನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಒಬ್ಬ ಲೋಭಿ ತನ್ನ ಹಣವನ್ನು ಅತ್ಯಂತ ಜತನವಾಗಿ ರಕ್ಷಿಸಿಕೊಳ್ತಾನಂತೆ. ಹೆಣ್ಣಿನ ಪ್ರಣಯವನ್ನು ನಂಬಿಕೊಂಡಂಥವನ ತಿಳುವಳಿಕೆಯಂತೆ ಈ ಶಶಿರರದ ಮಾಗಿ ಚಳಿಯನ್ನು ಹಗಲಿರುಡೂ ಕೂಡ ಕಾಡ್ತಂತೆ. ಲೋಭಿ ಹತ್ರ ಹಣ ಹೇಗೆ ಸಂರಕ್ಷಿತವಾಗಿರುತ್ತೆ ಅಂತಂದರೆ ಒಂದು ಪೈಸೂ ಕೂಡ ಆತ ಖರ್ಚು ಮಾಡೋದಿಲ್ಲ, ಯೋಚನೆ ಮಾಡ್ತಾನೆ ಪ್ರತಿಯೊಂದಕ್ಕೂ. ಆದರೆ ಕೊನೆಯಲ್ಲಿ ಹಣವನ್ನು ಬಿಟ್ಟು ಅವನೇ ಹೋಗ್ಬೋದು ಅಥವಾ ಅವನನ್ನು ಬಿಟ್ಟು ಹಣ ಹೋಗ್ಬೋದು. ಮಾಗಿಯ ಚಳಿ ಕೂಡ ಅದು ತಾತ್ಕಾಲಿಕವಾಗಿ ಕೆಲವೇ ದಿನಗಳಿದ್ರೂ ಕೂಡ ಒಂದು ಪರಿಣಾಮವನ್ನು ಯಾವ ರೀತಿ ಬೀಳ್ತು ಅಂತಂದರೆ ಹಗಲಿರುಳು ಗೂಡನ್ನು ಬಿಟ್ಟು ಕಾಗೆಗಳು ಹೊರಗೆ ಹೋಗ್ದಲನೆ ಆ ಗೂಡಿನ ಒಳಗೇ ಇದ್ದುಕೊಂಡು ಕೋಗಿಲೆಯ ಮರಿಗಳನ್ನೂ ಕೂಡ ಅವುಚಿಕೊಂಡು ಮುರುಕದಿಂದ ಪಾಲಿಸುವಂತೆ ಈ ಮಾಗಿಯ ಚಳಿ ಪ್ರಕೃತಿಯ ಕಗ ಮೃಗಗಳ ಮೇಲೂ ಕೂಡ ಒಂದು ಪರಿಣಾಮವನ್ನು ಬೀರ್ತಾ ಇತ್ತು.

ಶೈಶಿರದ ಚಳಿ ಅದರ ಜೊತೆಗಿದ್ದಂತಹ ಮಂಜು ಇಡೀ ಭೂಮಂಡಲವನ್ನು ಆವರಿಸಿತು. ಆ ಕವಿದ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತಲೇ ಸೂರ್ಯ ಆತುರದಿಂದ ಭಾನಿಗೆ ಬರೋದಕ್ಕೆ ಪ್ರಯತ್ನವನ್ನ ಪಟ್ಟಂತೆ. ಅವನ ವೇಗವನ್ನೂ ಕೂಡ ಕುಗ್ಗಿಸಿ ಆಕಾಶದಲ್ಲಿ ತೊಳಲಾಡುತ್ತಾ ಬಂದರೂ ಕೂಡ ಹಿಮ ಮತ್ತೆ ಮತ್ತೆ ಬೀಳ್ತಾ ಇತ್ತು. ಅದು ಈ ಸೂರ್ಯನ ಆಕ್ರಮಣವನ್ನೇ ಕುಗ್ಗಿಸುವಷ್ಟು ತಣ್ಣಗಾಗುವಂತೆ ಅನುಭವವನ್ನು ಕೊಡ್ತಾ ಇತ್ತು. ತೆಕ್ಕೆ ಹಾಕಿ ಒಡಗೂಡಲು ಹಿಂಜರಿದಂತಹ ಪ್ರಿಯಕರರ ಕೋಪ ಹೋಗುವಂತೆ ಈ ಮಾಗಿಯ ಚಳಿ ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾಗಿಯ ಚಳಿಯ ಪರಿಣಾಮವನ್ನು ಇಷ್ಟೊಂದು ತೀಕ್ಷ್ಣವಾಗಿ ವಿಶೇಷವಾಗಿ ವರ್ಣಿಸಿದಂತಹ ಕವಿ ಮತ್ತೊಬ್ಬ ಇಲ್ಲ. ಅದಕ್ಕೇನೆ ಲಕ್ಷ್ಮೀಶನಿಗೆ ಕವಿಚೂತ ವನಚೈತ್ರ ಅಂತನ್ನುವಂತಹ ಬಿರುದು ಬಂದಿದೆ ಅಂತೇಳಿ ಅನಿಸ್ತದೆ. ಪ್ರಕೃತಿಯ ವಿಚಾರ ಬಂದಾಗ, ಪ್ರಾಣಿ ಪಕ್ಷಿಗಳ ವಿಚಾರ ಬಂದಾಗ, ಮನುಷ್ಯ ಜೀವನದ ಜೊತೆಗೆ ಬೆಸೆದು ಅದು ಹೇಗೆ ಲೌಕಿಕ ಜೀವನದಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಸುಲಲಿತವಾಗಿ ತಿಳಿಸ್ಕೊಟ್ಟಿದ್ದಾನೆ ಕವಿ ಇಲ್ಲಿ.

0: ಜನಮೇಜಯನೇ ಕೇಳು, ಇಂತಹ ಮಾಗಿ ಚಳಿ ಇದ್ರೂ ಕೂಡ ಅರ್ಜುನ ತನ್ನೊಡನಿದ್ದಂತಹ ಸೈನ್ಯದೊಂದಿಗೆ ಅನೇಕ ದೇಶಗಳು, ಪರ್ವತಗಳು, ನದಿ ನದಗಳನ್ನು ದಾಟಿ ಕುದುರೆಗಳನ್ನು ಸೈನ್ಯ ಸಮೇತನಾಗಿ ಹಿಂಬಾಲಿಸ್ತಾ ಇದ್ದ. ಯಾಗದ ಕುದುರೆಗಳು ವಾಯು ವೇಗದಲ್ಲಿ ಓಡ್ತಾ ಇದ್ವು, ಆದರೂ ಸಹ ಇಡೀ ಸೈನ್ಯ ಆ ಕುದುರೆಗಳನ್ನು ಹಿಂಬಾಲಿಸ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಕುದುರೆಗಳು ಮಾಯವಾದಂತೆ ಗೋಚರವಾಯಿತು. ಅವುಗಳು ಎಲ್ಲಿಗೆ ಹೋದವು ಅಂತ ಹೇಳಿ ಆತಂಕ ಉಂಟಾಯಿತು. ಹೀಗೆ ಆತಂಕ ಉಂಟಾದಾಗ ಅವು ಕುಂತಳ ನಗರಕ್ಕೆ ಹೋದವು. ಅಲ್ಲಿನ ದೊರೆ ಪರಾಕ್ರಮಿಯಾಗಿರ್ತಕ್ಕಂಥ ಚಂದ್ರಹಾಸ ಆ ಕುದುರೆಗಳನ್ನು ಕಟ್ಟಿಕೊಂಡಿರ್ತಾನೆ. ಆದರೆ ಸೈನ್ಯಕ್ಕೆ ತಮ್ಮ ಕುದುರೆಗಳು ಎಲ್ಲೂ ಹೋಯ್ತು ಅಂತನ್ನುವಂಥ ಆತಂಕ ಕಾಡ್ತಾ ಇರುತ್ತೆ. ಈಗ ಏನು ಮಾಡೋದು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾಗ
1: ಬೆಂಗಾವಲಾಗಿರ್ತ ಪಟು

ಎರಡನೇ

ಅಶ್ವಮೇಧ ಯಾಗಕ್ಕೆ ಬಿಟ್ಟಂತಹ ಕುದುರೆಗಳು ಆ ಶಿಶಿರದ ಮಾಗಿಯ ಚಳಿಯಲ್ಲಿ ಕಾಣದಂತೆ ಆದವು. ಬೆಂಗಾವಲಾಗಿದ್ದಂತಹ ವೀರರಿಗೆ ಅತ್ಯಾಶ್ಚರ್ಯವಾಯಿತು. ಅವರು ದಿಗ್ಭ್ರಾಂತರಾಗಿ ನಮ್ಮ ಕುದುರೆಗಳಲ್ಲಿ ಕಾಣುತ್ತಿಲ್ಲವೆಂದು ಅವರು ಬಹಳ ಆತಂಕಪಟ್ಟರು. ಅದರ ಜೊತೆಗೆ ಧನಂಜಯನಾಗಿರ್ತಕ್ಕಂತ ಅರ್ಜುನನ ಹತ್ರ ಹೋಗಿ ಕುದುರೆಗಳು ಕಾಣುತ್ತಿಲ್ಲ, ನಾವೇನು ಮಾಡಬೇಕು ಮುಂದೆ ಅಂತ ಹೇಳಿ ಕೇಳಿದಾಗ ಅವನು ಶ್ರೀಕೃಷ್ಣನ ಮುಖವನ್ನ ನೋಡ್ತಾನೆ. ಹೀಗೆ ಶ್ರೀಕೃಷ್ಣ, ಅರ್ಜುನ, ಇಡೀ ಸೈನ್ಯ ಪಡೆ ಆಕಾಶದತ್ತ ಹೋದ್ವೇನೋ ಅಂತ ಹೇಳಿ ಆಕಾಶದ ಕಡೆ ಮುಖವನ್ನು ಮಾಡಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣದ ಒಂದು ಭಾಗವೋ ಅನ್ನುವಂತೆ ಒಂದು ತೇಜಸ್ವಿ ರೂಪಿಯಾದಂತಹ ಒಂದು ಬೆಳಕಿನ ಗೆರೆ ಕಾಣಿಸಿಕೊಂಡಿತು.

ಹಾಗಾದರೆ ಅರ್ಜುನ ಮತ್ತು ಅವನ ಸೈನ್ಯಕ್ಕೆ ಕಾಣಿಸಿದಂತಹ ಬೆಳ್ಳಿಗೆರೆ ಯಾವುದು? ಮಹಾವಿಷ್ಣುವಿನ ಪರಮ ಭಕ್ತನು, ಅವನ ನಾಮವನ್ನು ಸಂಕೀರ್ತಿಸುವ, ಭಗವತ್ ಪ್ರೇಮದಿಂದ ನಲಿಯುವ ಮುನಿಶ್ರೇಷ್ಠನು, ವೇದ ವೇದಾಂಗಗಳ ಪಾರಂಗತನು, ಕಲಹ ಪ್ರಿಯನು, ಸದಾ ವಿಷ್ಣುವನ್ನು ಧ್ಯಾನಿಸುವ, ದುಷ್ಟರನ್ನು ನಾಶ ಮಾಡುವ ಅನನ್ಯ ಭಕ್ತನು, ಸಾಮಗಾನವನ್ನು ಹಾಡುವವನೂ ಆದಂತಹ ವಿಷ್ಣುವಿನ ಪಾದ ಕಮಲಗಳಿಗೆ ಭೃಂಗ ಎಂಬ ಬಿರುದಾಂಕಿತವನ್ನು ಹೊಂದಿದಂತಹ ನಾರದರು ಆ ಬೆಳ್ಳಿಗೆರೆಯ ರೂಪದಲ್ಲಿ ಆಕಾಶದಲ್ಲಿ ಗೋಚರವಾದರು. ಅವರ ಗೋಚರವಾದಂಥದ್ದು ಹೇಗಿತ್ತಪ್ಪ ಅಂತಂದ್ರೆ, ಎರಡನೆಯ ಸೂರ್ಯನ ಕಿರಣವೋ ಎಂಬಂತೆ ಅವರು ಆಕಾಶದಲ್ಲಿ ಕಂಗೊಳಿಸಿದರು. ಈ ಕಂಗೊಳಿಸುವಂತಹ ತೇಜಸ್ವಿ ರೂಪಿಯಾಗಿರ್ತಕ್ಕಂತಹ ನಾರದರು ಈ ಅರ್ಜುನನ ಸೈನ್ಯದ ಕಣ್ಣಿಗೆ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡರು.

0: ಕಳುಹಿಸಿದನು.
1: ಮಹಾ ತೇಜಸ್ವಿಯಾಗಿರ್ತಕ್ಕಂತಹ ನಾರದರು ಪಾರ್ಥಾದಿಗಳ ಕಣ್ಣಿಗೆ ಹೇಗೆ ಕಾಣಿಸಿಕೊಂಡರು, ಅವರ ರೂಪ ಹೇಗಿತ್ತು, ಕವಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತಂದ್ರೆ ನಮ್ಮ ಮುಂದೆ ನಾರದರ ಚಿತ್ರಪಟವೇ ಕಣ್ಣು ಮುಂದೆ ಬರ್ತಾ ಇದೆಯೇನೋ ಅಂತ ಹೇಳಿ ಅನ್ಕೊಳ್ಬೇಕು. ಹಾಗೆ ಕೆಂಜಡೆಯ ಶುಭ್ರ ದಂತ ಪಂಕ್ತಿಯ ಕೆಂಪಾದ ಜಡೆಯನ್ನು ಹೊಂದಿರತಕ್ಕಂತಹ ಶುಭ್ರವಾದ ಹಲ್ಲುಗಳ ಸಾಲಿನ ನಾರು ಮುಡಿಯನ್ನು ಹುಟ್ಟಿರ್ತಕ್ಕಂಥ ಕೃಷ್ಣಾರ್ಜುನವನ್ನ ಉಡುಗೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಕೊರಳಲ್ಲಿ ತುಳಸಿಯ ಮಾಲೆ ರುದ್ರಾಕ್ಷಿ ಮಾಲೆಯನ್ನ ಹೊಂದಿರತಕ್ಕಂತಹ ಪದ್ಮ ಮಣಿಗಳ ಲಲಿತ ಒಡ್ಯಾಣವನ್ನು ಹೊಂದಿರುವಂತಹ ಉಪವೀತ ದಾರಿಯಾಗಿರ್ತಕ್ಕಂತಹ ವಿಷ್ಣುವಿನ ಧ್ಯಾನದ ತಂಬೂರಿ ದನಿಯಿಂದಲೇ ಮೈಮರೆಯುವಂತಹ ತೇಜೋಮಯನಾದ ಮುನಿ ಶ್ರೇಷ್ಠ ನಾರದರು ಅರ್ಜುನಾದಿಗಳ ಕಣ್ಣಿಗೆ ತೇಜಸ್ವಿಯ ರೂಪದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡರು. ಎಂತಹ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ನಾರದರ ಚಿತ್ರ ಕಣ್ಣು ಮುಂದೆ ಕಾಣುವಂಥದ್ದು.

0: अखिल लोक स्थिति विशारदननो।
1: त्रिलोक ಸಂಚಾರಿಯಾದ ಮಹಾತೇಜಸ್ವಿಯಾದ ಲೋಕಸ್ಥಿತಿ ವಿಶಾರದರಾದ ನಾರದರು ಎಷ್ಟು ತೇಜಸ್ವಿ ಆಗಿದ್ರು ಅಂತನ್ನುವಂಥದ್ದನ್ನು ಕವಿ ಹೇಳ್ತಾನೆ. ಸಾಕ್ಷಾತ್ ಸೂರ್ಯನೇ ಆಗಸದಿಂದ ಭೂಮಿಗೆ ಬಂದನೋ ಎಂಬಂತೆ ತಪೋನಿಧಿಯಾಗಿರ್ತಕ್ಕಂತಹ ನಾರದರು ಭೂಲೋಕಕ್ಕೆ ಇಳಿದರು. ಅಖಿಲ ಲೋಕಸ್ಥಿತಿಯ ವಿಶಾರದರಾಗಿರ್ತಕ್ಕಂತಹ ನಾರದರನ್ನು ಕೃಷ್ಣನಾದಿಯಾಗಿ ಅರ್ಜುನ ಮತ್ತು ಅವನ ಸೈನ್ಯ ಪಡೆ ನಮಸ್ಕರಿಸಿ ಅತ್ಯಂತ ವಿನಯ ಮತ್ತು ಗೌರವದಿಂದ ಉಪಚರಿಸಿ ಕರೆತಂದರು. ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ತಮ್ಮಲ್ಲಿರ್ತಕ್ಕಂಥ ಆತಂಕವನ್ನು ನಿವಾರಿಸಿಕೊಳ್ಳುವಂತಹ ಪ್ರಶ್ನೆ ಅವರನ್ನು ಕೇಳ್ತಾರೆ. ಎಲ್ಲ ಲೋಕಗಳ ಸುದ್ದಿಯನ್ನು ಬಲ್ಲಂತಹ ನಾರದರೇ, ನಮ್ಮ ಸಮಸ್ಯೆಯನ್ನು ನೀವು ಆಲಿಸಿಕೊಳ್ಳಬೇಕು. ಇಲ್ಲಿ ಕವಿ ಎಷ್ಟು ವಿಶೇಷತೆಯನ್ನು ತಂದಿದ್ದಾನೆ ಅಂತಂದರೆ, ಕೃಷ್ಣನೇ ಸಾಕ್ಷಾತ್ ವಿಷ್ಣುವಿನ ರೂಪ, ವಿಷ್ಣುವಿನ ಭಕ್ತರು ನಾರದರು. ಆದರೆ ಆ ಸಂದರ್ಭದಲ್ಲಿ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದರು ಬಂದಾಗ ಕೃಷ್ಣನಾದಿಯಾಗಿ, ಆ ಕುತೂಹಲವನ್ನು ಕವಿ ಹೇಗೆ ಕೆರಳಿಸ್ತಾನೆ ಅಂತಂದರೆ, ಕೃಷ್ಣನಾದಿಯಾಗಿ ಅರ್ಜುನ ಎಲ್ಲರೂ ಕೂಡ ನಾರದರಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾರೆ.

ಜೈಮಿನಿ ಭಾರತದ 28ನೇ ಆಶ್ವಾಸದಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿರ್ತಕ್ಕಂಥ ಪದ್ಯ ಇದು, ಮತ್ತು ಸಂಭಾಷಣೆಯಿಂದ ಕೂಡಿರ್ತಕ್ಕಂಥ ಪದ್ಯ. ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ಎಲೈ ಮುನೀಶ್ವರನೇ, ನಮ್ಮ ಕುದುರೆಗಳು ಎತ್ತ ಹೋದವು, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ, ಈ ಭೂಮಿಯ ಮೇಲೆ ಯಾವ ಕಡೆ ಇವೆ, ಅದನ್ನು ಎದುರಿಸುವಂಥವರು ಯಾರು, ಈ ಪ್ರಶ್ನೆಯನ್ನು ಒಟ್ಟಿಗೆ ಕೇಳಿದಾಗ ಅದರ ಜೊತೆಗೆ ಹೇಳ್ತಾನೆ, ನಮ್ಮ ಅಶ್ವಗಳು ತಮಗೆ ಗೋಚರಿಸಿದವೆ, ತಾವು ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧೆಯಾಗದ ಕುದುರೆಗಳೇನಾದರೂ ಕಂಡಿವೆ ಅಂತೇಳಿ. ಹಾಗೆ ಕೇಳಿದ ತಕ್ಷಣ ನಾರದರು ಎಷ್ಟು ಸೂಕ್ಷ್ಮವಾದಂಥ ಉತ್ತರವನ್ನು ಕೊಡ್ತಾರೆ ಅಂತಂದರೆ, ಅರ್ಜುನನೂ ವೀರ, ಬಿಟ್ಟಿರ್ತಕ್ಕಂತಹ ಕುದುರೆಗಳು ಕೂಡ ಬಲಶಾಲಿಯಾಗಿರ್ತಕ್ಕಂಥವು, ಅವುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಚಂದ್ರಹಾಸನೂ ಕೂಡ ಅಷ್ಟೇ ವೀರ ಮತ್ತು ಸದ್ಗುಣ ಸಂಪನ್ನ. ಇದೆಲ್ಲದನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ನಾರದರು ನಸು ನಗುತ ಅಂತನ್ನೋದಕ್ಕೆ ಬಹಳ ಅರ್ಥ ಇದೆ. ಇದನ್ನೆಲ್ಲದನ್ನು ಇಟ್ಕೊಂಡು ಸುಂದರವಾದ ಕುದುರೆಗಳು

0: ಪುರದತ್ತ ಹೋಗಿವಿ, ಕುಂತಳ ದೇಶದ ಕಡೆಗೆ ಹೋಗಿದೆ. ಅಲ್ಲಿ ಹೇಳ್ತಾರೆ ಮತ್ತೆ ಗುಣವಾಚಕವನ್ನ ಬಳಸಿ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಲ್ಲಿ ಕುದುರೆಗಳು ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಯ್ತು, ಅದನ್ನ ಕಟ್ಟಿಕೊಂಡಿರುವಂತವ್ರು ಯಾರು ಅಂತಲೂ ಗೊತ್ತಾಯ್ತು. ಈ ಮಾತಿನಲ್ಲಿ ಮುಂದೆ ಅರ್ಜುನ ಅವುಗಳನ್ನ ಬಿಡಿಸಿಕೊಳ್ಳುವುದಕ್ಕೆ ಹೇಗೆ ಸಿದ್ಧವಾಗಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನಾರದರು ಕೊಟ್ಟಿದ್ದಾರೆ.
1: ಹಿಂದ

0: ಒಬ್ಬ ವೀರ ವೀರನಿಗೆ ಮಣಿಯುತ್ತಾನೆ ಎನ್ನುವಂಥ ಮಾತಿದೆ. ಅದಕ್ಕೆ ಸಾಕ್ಷಿಯಾಗಿ ನಾರದರು ಚಂದ್ರಹಾಸನ ವೀರತ್ವವನ್ನು ಅವನ ಭಕ್ತಿಯನ್ನು ವರ್ಣಿಸ್ತಾರೆ. ಹಾಗೆ ವರ್ಣಿಸಿದಂಥ ಸಂದರ್ಭದಲ್ಲಿ ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ ಹುಟ್ಟುತ್ತದೆ. ನಾರದರು ಹೇಳ್ತಾರೆ ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಅಂಶ. ಒಂದು ಅವನು ಎಂತಹ ವಿಷ್ಣು ಭಕ್ತ ಅಂತ, ಮತ್ತೊಂದು ಅವನು ಎಂತಹ ವೀರ ಅಂತ. ವೀರ ಆಗಿರೋದ್ರ ಜೊತೆಗೆ ಭಕ್ತ ಆಗಿರೋದ್ರಿಂದ ಅವನಿಗೆ ಶ್ರೇಷ್ಠತೆ, ಭಕ್ತ ಆಗಿರೋದ್ರ ಜೊತೆಗೆ ವೀರ ಆಗಿರೋದ್ರಿಂದ ಅವನಿಗೆ ಔನ್ನತ್ಯ ಅನ್ನುವಂಥ ಮಾತಿದೆ. ಚಂದ್ರಹಾಸನು ಪರಮ ವಿಷ್ಣು ಭಕ್ತ, ವೀರಾಗ್ರಣಿ, ಅವನಿಗೆ ಸರಿಸಮಾನವಾದಂಥ ಯೋಧರೇ ಈ ಭೂಲೋಕದಲ್ಲಿಲ್ಲ. ಇಲ್ಲಿರುವ ಅರಸರ ಬಲ ಇದೆಯಲ್ಲ, ಅವನ 16 ರಾಣಿಯ ಒಂದು ಭಾಗವೂ ಕೂಡ ಇಲ್ಲ. ಇವನೊಡನೆ ಹೋರಾಡುವ ವೀರರಾರನೂ ಕಾಣೆ. ಇವನ ಚರಿತ್ರೆ ವಿಚಿತ್ರವಾದುದು, ಅತ್ಯಂತ ಧ್ವನಿಪೂರ್ಣವಾಗಿರ್ತಕ್ಕಂಥ ಮಾತು. ಇಷ್ಟೆಲ್ಲ ಹೇಳ್ತಾನೆ ಅವನು ಪರಮ ಭಕ್ತ, ವೀರ, ಇವನ ಜೊತೆ ಹೋರಾಡೋದಕ್ಕಾಗಲ್ಲ. ಇಲ್ಲಿರು ಎಲ್ಲ ಅರಸರುಗಳು ಸೈನ್ಯವನ್ನು ಸೇರಿರೂ ಕೂಡ ಅವನು 16ರಲ್ಲಿ ಒಂದು ಭಾಗ ಆಗಲ್ಲ ಅಂತ ಕೊನೆಗೆ ಹೇಳ್ತಾನೆ. ಇವನ ಚರಿತ್ರೆ ವಿಚಿತ್ರವಾದುದು. ತಪೋನಿಧಿ ನಾರದರು ಹೀಗೆ ಹೇಳಬೇಕಾದ್ರೆ ಇದರಲ್ಲಿ ಏನೋ ವಿಶೇಷತೆ ಇರಬೇಕು ಅಂತ ಹೇಳಿದಾಗ ಅರ್ಜುನ ತನ್ನ ಕುದುರೆಗಳ ಆತಂಕವನ್ನೂ ಬಿಡ್ತಾನೆ, ಮಾಗಿ ಚಳಿ ಹುಡುಗಿಸ್ತಾ ಇರತಕ್ಕಂತಹ ಆತಂಕವನ್ನೂ ಮರಿತಾನೆ. ಅವನು ಕೇಳ್ತಾನೆ ಈತನ ವರ್ತಮಾನವನ್ನು ಸವಿಸ್ತಾರವಾಗಿ ಹೇಳಿ ಎಂದು ನಾರದರಲ್ಲಿ ಅತ್ಯಂತ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ನಮ್ಮ ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಎಂ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi urges youth of the country to be physically fit and mentally strong in the run-up to the goal of Viksit Bharat. Launching Nasha Mukti Yuva for Viksit Bharat Sankalp Abhiyan, Mr. Modi said young people should stay away from drugs and embrace a healthy lifestyle. Heavy rains continue to wreak havoc in Kerala. 8 people reported killed, thousands shifted to relief camps. U.S. President Donald Trump puts on hold planned military attack on Iran, claiming framework of a potential agreement had been reached.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.

0: ತೆರೆದರು. ಜಲ ನಾಡು ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೋಡಚಿನಮಲ್ಕಿ ಸೇರಿದಂತೆ ಜಿಆರ್ಬಿಸಿ ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು

0: ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5 ರಿಂದ 2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8777931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2 ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ರಸಮಂಜರಿ. ಇಂದಿನ ರಸಮಂಜರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾ ತಿಲಕ್ ಎಂ ರಾವ್.
6: ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಾಮ್ಯತೆಯ ಚರ್ಚೆ ಬಂದಾಗ ಈ ಎರಡು ಭಾಷೆಗಳ ನಡುವೆ ಅನೇಕ ರೀತಿಯ ಸಾಮ್ಯತೆಯನ್ನ ನಾವು ಕಾಣುತ್ತೇವೆ. ಉದಾಹರಣೆಗಳನ್ನ ನಾವು

ನೋಡೋಣ. ಉದಾಹರಣೆಗೆ ಸಂಸ್ಕೃತದಲ್ಲಿ ಇರುವಂತಹ ಅನೇಕ ಪದಗಳನ್ನು ಕನ್ನಡದಲ್ಲಿ ಕೂಡ ಬಳಸುವುದನ್ನು ನೋಡ್ತೇವೆ. ಕೆಲವೊಮ್ಮೆ ಕೆಲವು ಬದಲಾವಣೆಯೊಂದಿಗೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ಬಳಸುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಮುಖ ಎನ್ನುವ ಪದ ಕನ್ನಡದಲ್ಲಿ ಮೊಗ ಎಂದಾಗ್ತದೆ. ಅದೇ ರೀತಿ ಚಂದ್ರ ಎನ್ನುವ ಪದ ಚಂದಿರ ಎಂದಾಗ್ತದೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಎನ್ನುವ ಹಾಡು ಎಲ್ಲರೂ ಕೇಳಿರಬಹುದು. ಅದೇ ರೀತಿ ಸ್ಥಾನ ತಾಣವಾಗಿ ಬದಲಾಗ್ತದೆ, ವನ ಬನವಾಗಿ ಬದಲಾಗ್ತದೆ. ಈ ರೀತಿ ಸಂಸ್ಕೃತ ಮೂಲದಿಂದ ಬಂದು ಕೆಲವು ಬದಲಾವಣೆಗಳೊಂದಿಗೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವಗಳು ಅಂತ ಕರಿತೇವೆ. ಅದರಿಂದ ಬಂದಿದ್ದು ಅಂತ ಅರ್ಥ. ಇದು ಪದಗಳ ಸಾಮ್ಯತೆ. ಇದಲ್ಲದೆ ವಾಕ್ಯ ರಚನೆಯಲ್ಲಿಯೂ ಕೂಡ ಅನೇಕ ಸಾಮ್ಯತೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸಾಹಿತ್ಯ ಈ ರೀತಿ ಇದೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಪದಗಳ ಕ್ರಮ ಹೇಗಿದೆ? ಆಂಗ್ಲ ಭಾಷೆಯಲ್ಲಿ ಇರುವಂತೆ ಸಬ್ಜೆಕ್ಟ್ ಪ್ರಿಡಿಕೇಟ್ ಕ್ರಮದಲ್ಲಿ ಇಲ್ಲಿ ಪದಗಳು ಇಲ್ಲ. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ಈ ಪದಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ. ಆಗ ಮಾತ್ರ ಅರ್ಥವತ್ತಾಗಿ ತೋರ್ತದೆ ಈ ವಾಕ್ಯ. ಈ ರೀತಿ ಇಲ್ಲೇನು ಮಾಡ್ತೇವೆ, ಹೇಗೆ ಅನ್ವಯ ಮಾಡ್ಕೊಳ್ತೇವೆ? ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂದು ಸರಿಯಾಗಿ ನೆನಪಿದೆ. ಈ ರೀತಿ ಜೋಡಿಸಿಕೊಂಡಾಗ ಇದು ಒಂದು ಅರ್ಥವತ್ತಾದ ವಾಕ್ಯವಾಗಿ ತೋರ್ತದೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಕ್ರಿಯೆಯೊಂದಿಗೆ ವಿವಿಧ ಪದಗಳು ಹೊಂದಿರುವ ಸಂಬಂಧವನ್ನು ಗಮನಿಸಿ ಒಂದು ಕ್ರಮದಲ್ಲಿ ಪದಗಳನ್ನು ಜೋಡಿಸ್ತಾ ಇದ್ದೇವೆ. ಇದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಅಂತ ಹೆಸರು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಹೋಗುತ್ತಾನೆ ಅವನು ಕಾಡಿಗೆ ಎಂಬುದನ್ನ ಅವನು ಕಾಡಿಗೆ ಹೋಗುತ್ತಾನೆ ಎಂದು ಜೋಡಿಸಿಕೊಳ್ಳುವುದು ಅನ್ವಯ. ಹೀಗೆ ಅನ್ವಯ ಮಾಡಿಕೊಂಡಾಗ ವಾಕ್ಯ ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಈ ರೀತಿ ಸಂಸ್ಕೃತದಲ್ಲಿ ಇರುವಂತೆ ಕನ್ನಡದಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ವಾಕ್ಯವನ್ನು ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಅನೇಕ ಸಾಮ್ಯತೆಗಳನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವೆ ನಾವು ಕಾಣಬಹುದು. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿಯೂ ಈ ರೀತಿಯ ಸಾಮ್ಯತೆಯನ್ನು ಕಾಣ್ತೇವೆ. ಅದಲ್ಲದೆ ಅನೇಕ ಕನ್ನಡದ ಕಾವ್ಯಗಳು ರಾಮಾಯಣಾದಿ ಇತಿಹಾಸದ ಕಥೆಗಳನ್ನು ಬಳಸಿಕೊಂಡು ನಿರ್ಮಿಸಲ್ಪಟ್ಟಿವೆ. ಉದಾಹರಣೆಗೆ ಮಹಾಭಾರತದ ಕಥೆಯನ್ನ ಆಶ್ರಯಿಸಿ ರಚಿಸಿರುವಂತಹ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ, ಇದು ಅತ್ಯಂತ ಪ್ರಸಿದ್ಧವಾದದ್ದು. ಈ ಗ್ರಂಥದ ಈ ಕಾವ್ಯದ ಮೊದಲ ಪದ್ಯವನ್ನ ನಾವು ಗಮನಿಸಿದರೆ ಅಲ್ಲಿಯೂ ಹೆಚ್ಚಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿವೆ. ಅಲ್ಲೇನಿದೆ, ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಈ ಪದ್ಯವನ್ನ ನೋಡಿದರೆ ವನಿತೆ, ಶ್ರೀ, ವಿಮಲ, ರಾಜೀವ, ಪೀಠ, ಪಿತ, ಈ ಎಲ್ಲಾ ಪದಗಳು ಕೂಡ ಸಂಸ್ಕೃತದಿಂದ ಬಂದ ಪದಗಳೇ ಆಗಿವೆ. ಈ ರೀತಿ ಅನೇಕ ಉದಾಹರಣೆಗಳನ್ನ ನಾವು ನೋಡಬಹುದು. ಪದಗಳ ಸಾಮ್ಯತೆಯನ್ನ ನೋಡ್ತೇವೆ, ವಾಕ್ಯ ರಚನೆಯಲ್ಲಿ ಇರುವ ಸಾಮ್ಯತೆಯನ್ನ ನೋಡ್ತೇವೆ, ಅದಲ್ಲದೆ ಅನೇಕ ಪರಿಕಲ್ಪನೆಗಳಲ್ಲಿಯೂ ಕೂಡ ಸಾಮ್ಯತೆಯನ್ನ

ಎರಡು ಭಾಷೆಗಳ ನಡುವೆ ನಾವು ಕಾಣ್ತೇವೆ. ಸಹಜವಾಗಿಯೇ ಇದನ್ನ ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಯಾಕೆ ಈ ರೀತಿಯ ಸಾಮ್ಯತೆ ಇದೆ ಎರಡು ಭಾಷೆಗಳ ನಡುವೆ? ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಾವು ಜಗತ್ತನ್ನ ಹೇಗೆ ಗ್ರಹಿಸ್ತೇವೆ? ಭಾಷೆಯ ಮೂಲಕವೇ ಈ ಜಗತ್ತನ್ನ ನಾವು ಗ್ರಹಿಸ್ತೇವೆ. ಅಷ್ಟೇ ಅಲ್ಲ, ಭಾಷೆಯಲ್ಲಿನ ಪರಿಕಲ್ಪನೆಗಳ ಮೂಲಕವೇ ನಾವು ಈ ಜಗತ್ತನ್ನ ಯಾವ ರೀತಿ ಅನುಭವಿಸಿದ್ದೇವೆಯೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುತ್ತೇವೆ. ಅಂದರೆ ಜಗತ್ತು ನಮ್ಮ ಅನುಭವಕ್ಕೆ ಬರುವುದು ಮತ್ತು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗುವುದು ಭಾಷೆಯ ಮೂಲಕ. ಒಂದು ಉದಾಹರಣೆ ಕೊಡುವುದಾದರೆ, ಕೆಲವೊಂದು ಕ್ರಿಯೆಯನ್ನು ನಾವು ಇದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ, ಅದೇ ರೀತಿ ಇನ್ನು ಕೆಲವು ಕ್ರಿಯೆಯನ್ನು ಇದು ಪಾಪಕಾರ್ಯ ಅಂತ ಹೇಳ್ತೇವೆ. ಇಲ್ಲಿ ಮನುಷ್ಯರು ಮಾಡುವ ಕೆಲವು ಕ್ರಿಯೆಗಳನ್ನು ನಾವು ಪಾಪ ಪುಣ್ಯ ಎಂಬ ಪರಿಕಲ್ಪನೆಗಳ ಮೂಲಕ ಗ್ರಹಿಸುತ್ತಾ ಇದ್ದೇವೆ. ಹೇಗೆ ಗೊತ್ತಾಯಿತು ನಮಗೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ಕೇಳಿಕೊಂಡ್ರೆ, ಹಿಂದಿನ ತಲೆಮಾರಿನಿಂದ ನಾವು ಈ ಭಾಷೆಯನ್ನು ಹೇಗೆ ಬಳಸಬೇಕು, ಎಲ್ಲಿ ಪಾಪ ಅಂತ ಬಳಸಬೇಕು, ಎಲ್ಲಿ ಪುಣ್ಯ ಅಂತ ಬಳಸಬೇಕು ಎಂಬುದನ್ನು ಕಲ್ತಿರ್ತೇವೆ. ಹೇಗೆ ಕರಿತೇವೆ? ಭಾಷೆಯ ಮೂಲಕವೇ ಕರಿತೇವೆ. ಹೀಗೆ ಭಾಷೆಯ ಮೂಲಕವೇ ಈ ಜಗತ್ತನ್ನ ಹೇಗೆ ಗ್ರಹಿಸಬೇಕು ಅಂತ ಕರಿತೇವೆ, ಮತ್ತು ಭಾಷೆಯ ಮೂಲಕವೇ ನಾವು ಈ ಜಗತ್ತಿನೊಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತೇವೆ. ಹೀಗೆ ನಮ್ಮ ಅನುಭವವನ್ನ ವಿವರಿಸಲಿಕ್ಕೆ ಅತ್ಯಂತ ಮುಖ್ಯವಾದ ಪರಿಕಲ್ಪನೆಗಳೇನಿವೆ, ಸುಖ ದುಃಖ ಧರ್ಮ ಅಧರ್ಮ ವಾತ ಪಿತ್ತ ಕಫ ಪೂಜೆ ಪುನಸ್ಕಾರ, ಈ ರೀತಿಯ ನೂರಾರು ಪದಗಳು ಭಾರತೀಯ ಭಾಷೆಗಳಲ್ಲಿ ಇದೆ. ಈ ಎಲ್ಲಾ ಪದಗಳು ಪ್ರಾಯಶಃ ಸಂಸ್ಕೃತ ಮೂಲದಿಂದ ಬಂದಿವೆ ಅಂತ ಹೇಳಿದ್ರು, ಇವತ್ತು ಇವೆಲ್ಲವೂ ಕೂಡ ಕನ್ನಡದ್ದೇ ಪದಗಳಾಗಿ ನಾವು ಬಳಸ್ತಾ ಇದ್ದೇವೆ. ಅಲ್ಲದೆ ಈ ಪದಗಳನ್ನು ಯಾವ ಪದಗಳೊಟ್ಟಿಗೆ ಸೇರಿಸಿ ಬಳಸಬಹುದು, ಯಾವ ಪದದೊಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಹಿಂದಿನ ತಲೆಮಾರಿನಿಂದ ಕಲಿತಿರ್ತೇವೆ. ಉದಾಹರಣೆ ಕೊಡುವುದಾದರೆ, ಮನಃಶಾಂತಿ ಅಂತ ಹೇಳ್ತೇವೆ, ಆದರೆ ಯಾವತ್ತೂ ಬುದ್ಧಿಶಾಂತಿ ಅಂತ ಬಳಸೋದಿಲ್ಲ. ಅಂದರೆ ಶಾಂತಿ ಅನ್ನೋ ಪದವನ್ನು ಮನಸ್ಸಿನೊಟ್ಟಿಗೆ ಸೇರಿಸಿ ಬಳಸಬಹುದು, ಬುದ್ಧಿಯೊಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಕಲ್ತಿರ್ತೇವೆ. ಅದೇ ರೀತಿ ಬುದ್ಧಿ ಭ್ರಮಣೆ ಅಂತ ಹೇಳ್ತೇವೆ, ಆದರೆ ಮನೋಭ್ರಮಣೆ ಅಂತ ಹೇಳುವುದಿಲ್ಲ. ಹೀಗೆ ಅನೇಕ ತಲೆಮಾರುಗಳು ಜಗತ್ತಿನೊಂದಿಗೆ ನಡೆಸಿದ ವ್ಯವಹಾರದಿಂದ ಭಾಷಾ ಪ್ರಯೋಗಗಳು ಪರಿಷ್ಕಾರಗೊಳ್ಳುತ್ತಾ ನಮ್ಮವರೆಗೆ ಬಂದಿರ್ತವೆ. ನಾವು ಕೂಡ ಈ ಪರಿಕಲ್ಪನೆಗಳನ್ನು ನಮ್ಮ ಅನುಭವದ ನೆರೆಯಲ್ಲಿ ಪರಿಷ್ಕರಿಸಿ ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇರ್ತೇವೆ. ಹೀಗೆ ಭಾಷೆ ಅನ್ನೋದು ಈ ಜಗತ್ತನ್ನು ಅನುಭವಿಸ್ಲಿಕ್ಕೆ ಮತ್ತು ನಾವು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಧಾನವಾದ ಮಾಧ್ಯಮ. ಭಾಷೆಯಿಂದಾಗಿ ನಮ್ಮ ಪೂರ್ವಜರು ಈ ಜಗತ್ತನ್ನ ಯಾವ ರೀತಿ ಗ್ರಹಿಸಿದ್ದರು ಅಂತ ಅರಿಯಲಿಕ್ಕೆ ಆಗ್ತದೆ. ಅದೇ ರೀತಿ ಭಾಷೆಯ ಮೂಲಕ ಕಲಿತ ಪರಿಕಲ್ಪನೆಗಳಿಂದಾಗಿ ಮುಂದಿನ ತಲೆಮಾರುಗಳು ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಜಗತ್ತನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಾಷೆ ಅನ್ನೋದು ಕೇವಲ ಯಾದೃಚ್ಛಿಕ ಶಬ್ದಗಳ ಒಂದು ಸಮೂಹ ಅಲ್ಲ. ಭಾಷೆ ಅನುಭವವನ್ನ ಹಿಡಿದಿಡುವಂತಹ ಒಂದು ಮುಖ್ಯವಾದ ಮಾಧ್ಯಮ. ಅದಿಲ್ಲದೆ ಅನುಭವವನ್ನ ಹಿಡಿದಿಡಲಿಕ್ಕೆ ಅದನ್ನ ಮುಂದಿನ ತಲೆಮಾರುಗಳಿಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನುಭವವನ್ನ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸಲು ಸಾಧ್ಯ ಇದೆ ಮತ್ತು ಅದನ್ನ ಬಳಸಿಕೊಂಡು ಈ ಜಗತ್ತಿನ ಕುರಿತು ಯೋಚನೆ ಮಾಡ್ತೇವೆ ಅಂತಾದರೆ,

ಜ್ಞಾನ ಅಂತಾಯಿತು. ಅಂದರೆ ಭಾಷೆಯ ಮೂಲಕ ನಾವು ವಸ್ತುತಃ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ದಾಟಿಸ್ತಾ ಇರ್ತೇವೆ. ಹಾಗಾಗಿ ಭಾಷೆ ಅನ್ನೋದು ವಸ್ತುತಃ ಜ್ಞಾನ ಸಂವಹನದ ಒಂದು ಮಾಧ್ಯಮ. ಭಾರತೀಯರು ಭಾಷೆಯ ಕುರಿತು ಈ ರೀತಿ ನೋಡಿದ್ರಿಂದಲೇ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು ಎನ್ನುವ ಚರ್ಚೆಯನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಮಾಡಲಾಗ್ತದೆ. ಭಾರತದಂತಹ ದೇಶದಲ್ಲಿ ನೂರಾರು ಭಾಷೆಗಳಿವೆ. ಈ ವಿವಿಧ ಭಾಷಿಕರ ನಡುವೆ ಸಂವಹನ ನಡೆಯಬೇಕು ಅಂತಾದರೆ ಜಗತ್ತನ್ನು ಗ್ರಹಿಸುವ ಈ ಪರಿಕಲ್ಪನೆಗಳಲ್ಲಿ ಸಾದೃಶ್ಯ ಇರಬೇಕಾಗ್ತದೆ. ಶೇರ್ಡ್ ವೊಕ್ಯಾಬುಲರಿ ಇಲ್ಲದೇ ಇದ್ದರೆ ವಿವಿಧ ಭಾಷಿಕರ ನಡುವೆ ಸಂವಾದ ಸಾಧ್ಯ ಇಲ್ಲ. ಅಂದರೆ ಒಬ್ಬ ಬಳಸುವ ಸುಖ ದುಃಖ ಮೊದಲಾದ ಪದಗಳು ಇನ್ನೊಬ್ಬನಿಗೆ ಅರ್ಥವಾಗಲಿಲ್ಲ ಅಥವಾ ಅವನ ಭಾಷೆಯಲ್ಲಿ ಆ ರೀತಿಯ ಪದ ಇಲ್ಲ ಅಂತಾದರೆ ಸಂವಾದನೆ ಸಾಧ್ಯ ಇಲ್ಲ. ಹಾಗಾಗಿ ವಿವಿಧ ಭಾಷಿಕರ ಅನುಭವವನ್ನು ಸೂತ್ರಬದ್ಧವಾಗಿ ಜೋಡಿಸುವ ಪರಿಕರಗಳು ಬೇಕಾಗ್ತವೆ. ಮತ್ತು ಸಂಸ್ಕೃತ ಈ ರೀತಿ ವಿವಿಧ ಭಾಷಿಕರ ಅನುಭವವನ್ನು ಜೋಡಿಸುವಂತಹ ಪರಿಕರಗಳನ್ನು ನಿರ್ಮಿಸಿಕೊಡ್ತಾ ಇದೆ ಮಾತ್ರ ಅಲ್ಲ, ಅದೊಂದು ಶೇರ್ಡ್ ವೊಕ್ಯಾಬುಲರಿಯನ್ನು ನಿರ್ಮಿಸಿದೆ. ಧಾತು ಪ್ರತ್ಯಯ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ರೀತಿಯ ಪರಿಕರಗಳಿಂದ ಭಾಷೆಗಳ ನಡುವೆ ವ್ಯತ್ಯಾಸ ಇದ್ದರೂ ಕೂಡ ಮತ್ತು ಸಂಸ್ಕೃತ ಕೊಟ್ಟಿರುವ ಈ ಶೇರ್ಡ್ ವೊಕ್ಯಾಬುಲರಿಯಿಂದಾಗಿ ಎಲ್ಲ ಭಾಷಿಕರಿಗೂ ನಡುವೆ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದರೂ ಕೂಡ ಪರಸ್ಪರ ಸಂವಹನ ಸಂಭಾಷಣೆ ಚರ್ಚೆ ಸಾಧ್ಯ ಆಗಿದೆ. ಕನ್ನಡಿಗರು ವಿವಿಧ ಭಾಷಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ, ವಿವಿಧ ಭಾಷಿಕರು ಕನ್ನಡಿಗರೊಂದಿಗೆ ಅನೇಕ ಶತಮಾನಗಳ ಕಾಲ ಸಂವಾದವನ್ನು ಮಾಡಿದ್ದಾರೆ. ಈ ರೀತಿ ಸಾಧ್ಯವಾಗಿದ್ದು ಈ ಎಲ್ಲ ಭಾಷೆಗೂ ಸಮಾನವಾದಂತಹ ಹೊಂದುವಂತಹ ಪರಿಕರಗಳನ್ನು ಶೇರ್ಡ್ ವೊಕ್ಯಾಬುಲರಿಯನ್ನು ಸಂಸ್ಕೃತದ ಮೂಲಕ ಸೃಷ್ಟಿಸಿದ್ದರಿಂದ. ಆದರೆ ಈ ರೀತಿ ಪರಿಕರಗಳನ್ನು ಸಂಸ್ಕೃತ ಸೃಜಿಸುವಲ್ಲಿ ಕನ್ನಡ ಮತ್ತು ಇತರ ಭಾಷೆಗಳ ಯೋಗದಾನವೂ ಇದೆ. ಸಂಸ್ಕೃತವು ಅನುಭವದ ಕುರಿತು ಭಾಷೆಯ ಕುರಿತು ಚಿಂತನೆಯನ್ನ ಮಾಡಿ ಪರಿಕರಗಳನ್ನು ಸೃಜಿಸಿದರೆ ಕನ್ನಡವು ಅದನ್ನು ಜಗತ್ತಿನಲ್ಲಿ ಬಳಸುವಾಗ ಹುಟ್ಟುವ ಸವಾಲುಗಳನ್ನು ಸಂಸ್ಕೃತದ ಮುಂದೆ ಇಟ್ಟಿದೆ. ಅದನ್ನು ಬಳಸಿಕೊಂಡು ಪುನಃ ಸಂಸ್ಕೃತವು ತನ್ನ ಪರಿಕರಗಳನ್ನು ಇನ್ನೂ ಪರಿಷ್ಕರಿಸಿಕೊಂಡಿದೆ. ಹಾಗಾಗಿ ಒಂದೆಡೆ ಕನ್ನಡ ಹುಟ್ಟುಹಾಕಿದ ಸವಾಲುಗಳನ್ನು ಆಶ್ರಯಿಸಿ ಸಂಸ್ಕೃತವು ಚರ್ಚೆಯನ್ನು ಬೆಳೆಸಿದ್ದರೆ, ಇನ್ನೊಂದೆಡೆ ಕೇಶಿರಾಜನ ಶಬ್ದಮಣಿ ದರ್ಪಣದಂತಹ ಗ್ರಂಥಗಳು ಸಂಸ್ಕೃತದ ಪರಿಕರಗಳನ್ನು ಬಳಸಿಕೊಂಡು ಕನ್ನಡದ ಕುರಿತು ಆಲೋಚನೆಯನ್ನ ಮಾಡಿವೆ. ಎಲ್ಲ ಭಾಷಿಕರಲ್ಲಿ ಸಂಸ್ಕೃತವನ್ನು ಕಲಿತವರು ಇದ್ದದ್ದರಿಂದ ಈ ರೀತಿಯ ಭಾಷೆಗಳ ನಡುವೆ ಸಂವಹನ ಸಾಧ್ಯವಾಗಿತ್ತು. ಹೀಗೆ ಸಂಸ್ಕೃತ ಸಾಮಾನ್ಯ ಜನರ ಆಡುಭಾಷೆಯಾಗದೆ ವಿವಿಧ ಆಡುಭಾಷೆಗಳ ಸಹಕಾರದಿಂದ ಎಲ್ಲ ಭಾಷಿಕರ ಅನುಭವವನ್ನು ನಿರೂಪಿಸಬಲ್ಲ ಪದಗಳನ್ನು ಪರಿಕರಗಳನ್ನು ನಿರ್ಮಿಸಲು ಯತ್ನಿಸುತ್ತಾ ಇದ್ದರೆ ಅದನ್ನು ಬಲಪಡಿಸುವ ಕಾರ್ಯವನ್ನು ವಿವಿಧ ಆಡುಭಾಷೆಗಳು ಮಾಡುತ್ತಿದ್ದವು. ಹಾಗಾಗಿ ಎಲ್ಲ ಭಾಷೆಯಲ್ಲಿಯೂ ವಾತ ಪಿತ್ತ ಕಫ ಸುಖ ದುಃಖ ಧರ್ಮ ಅಧರ್ಮ ಮೊದಲಾದ ನೂರಾರು ಸಮಾನ ಪದಗಳನ್ನು ನಾವು ಕಾಣ್ತೇವೆ. ಹೀಗೆ ಸಂಸ್ಕೃತ ಮತ್ತು ಕನ್ನಡ ಮೊದಲಾದ ಭಾಷೆಗಳೊಂದಿಗೆ ಇದ್ದ ಈ ವಿಶಿಷ್ಟವಾದ ಒಂದು ಅನ್ಯೋನ್ಯವಾದ ಸಂಬಂಧದಿಂದಾಗಿ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೆಯೇ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರದೆ ಭಾರತದ ಎಲ್ಲ ಜನರೂ ಕೂಡ ಮಾತುಕತೆಯನ್ನು ಮಾಡಲು ಅರ್ಥವತ್ತಾದ ಚರ್ಚೆಗಳನ್ನು ನಡೆಸಲು ಪರಸ್ಪರ ಸಂಬಂಧವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿತ್ತು. ಈ ರೀತಿ ಪರಸ್ಪರ ಪೂರಕವಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಭಾಷೆಯ ಮೂಲಕ ಅನುಭವವನ್ನು ಮತ್ತು ಜ್ಞಾನವನ್ನು ಗ್ರಹಿಸಲು ಉಪಯುಕ್ತವಾಗುವ ರೀತಿಯಲ್ಲಿ ಸಾಂಸ್ಕೃತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿವೆ. ಇಲ್ಲಿ ಭಾಷೆ ಒಂದು ಭಾಷೆಗೆ ಇನ್ನೊಂದು ಭಾಷೆ ವಿರೋಧಿ
ಎಂಬ ರೀತಿಯಲ್ಲಿ

0: ನಾವು ನೋಡಿದೆ. ಒಂದು ಭಾಷೆ ಇನ್ನೊಂದು ಭಾಷೆಗೆ ಹೇಗೆ ಪೂರಕ ಎನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದನ್ನ ನಾವು ಕಾಣ್ತೇವೆ. ಕಳೆದ 100 ವರ್ಷದಲ್ಲಿ ಈ ಚಿಂತನೆಯಲ್ಲಿ ಬದಲಾವಣೆ ಆಗಿದ್ರೂ ಕೂಡ ಸಂಸ್ಕೃತ ಮತ್ತು ಕನ್ನಡದ ನಡುವಿನ ಸಂಬಂಧ 100 ವರ್ಷಕ್ಕಿಂತ ಮುಂಚಿನ ಸಂಬಂಧವನ್ನ ಅಲ್ಲಿನ ಚರ್ಚೆಗಳನ್ನ ನಾವು ಗಮನಿಸಿದರೆ ಇದು ಸಹಬಾಳ್ವೆಯ ಒಂದು ಉತ್ತಮ ಮಾದರಿಯನ್ನ ರೂಪಿಸಿದ್ದು ನಮಗೆ ಕಾಣ್ತದೆ. ಹಾಗಾಗಿ ಒಂದು ಭೂಪ್ರದೇಶದಲ್ಲಿ ಅನೇಕ ಭಾಷೆಗಳು ಇದ್ರೂ ಕೂಡ, ಕರ್ನಾಟಕದಲ್ಲಿಯೇ ತುಳು, ಕೊಡವ, ಬ್ಯಾರಿ ಮುಂತಾದ ಅನೇಕ ಭಾಷೆಗಳಿದ್ರೂ ಕೂಡ ಮತ್ತೆ ಸಮಾನವಾದಂತಹ ವ್ಯಾವಹಾರಿಕ ಭಾಷೆ ಎಲ್ಲರಿಗೂ ಇಲ್ಲದೇ ಇದ್ರೂ ಕೂಡ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಸಂವಹನ ಎಲ್ಲಾ ಭಾಷಿಕರ ನಡುವೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಎರಡೂ ಭಾಷೆಗಳು ಈ ಸಹಬಾಳ್ವೆಯ ಕಾರಣದಿಂದ ಎರಡೂ ಭಾಷೆಗಳು ಬೆಳೆದಿವೆ. ಈ ಹಿನ್ನೆಲೆಯನ್ನ ಗ್ರಹಿಸುವುದು ಅತ್ಯಂತ ಮುಖ್ಯ. ಈ ಹಿನ್ನೆಲೆಯನ್ನ ನಾವು ಗ್ರಹಿಸಿಕೊಂಡ್ರೆ ಎರಡೂ ಭಾಷೆಗಳು ಪುನಃ ಸೇರಿ ಹಿಂದಿನಂತೆ ಗಟ್ಟಿಗೊಳ್ಳಲು ಸಾಧ್ಯ.
1: ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ತಿಲಕ್ ಎಂ ರಾವ್. ಇದು ಇಂದಿನ ರಸಮಂಜರಿ.

0: ಇದು ಆಕಾಶವಾಣಿ ಬೆಂಗಳೂರು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಎ ಫ್ಲಾಟ್ ಚಿತ್ರದ ಗೀತೆ ಕೈಲಾಶ್ ಖೇರ್ ಮತ್ತು ಸುಜೇನ್ ಡಿಮೆಲ್ಲೋ ಹಾಡಿದ್ದಾರೆ. ವಿರಾಗ್ ಮಿಶ್ರಾ ಅವರ ಗೀತೆಗೆ ಬಪ್ಪಿ ಲಹರಿ ಸಂಗೀತ ನೀಡಿದ್ದಾರೆ.
3: ಇಸ್ ಗೀತ್ ಕೆ ಸಾಥ್ ಹಿ ಅಬ್ ಸದಾಬಹಾರ್ ನಗ್ಮೆ ಯೇ ಕಾರ್ಯಕ್ರಮ ಸಂಪನ್ನ ಕರ್ನೆ ಕಿ ನೇಹಾ ಕರ್ ಕೋ ದೀಜಿಯೆ ನಮಸ್ಕಾರ.

0: है विविध भारती,
1: उजाले उनकी यादों की।

0: దగమదని నిజగమదని
1: కాలి

ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರಿಗೆಲ್ಲ ಶಾರದಾ ಇವರಾವ್ ಹೇಳುವ ನಮಸ್ಕಾರಗಳು ಹಾಗೂ ನಿಲಯದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಮಯ 5:36. ಈಗ ಕೇಳಿ ತತ್ವ ಪದಗಳು. ಮೊದಲಿಗೆ ವಾಣಿಜ್ಯ

0: ಶ್ರೀ ಹುಳುಕಟ್ಟಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಕೇಳಿ, ಸಣ್ಣ ದುರ್ಗಪ್ಪ, ಆಂಜನಪ್ಪ, ಚನ್ನದಾಸರ ಹಾಗೂ ಸಂಗಡಿಗರಿಂದ ತತ್ವಪದಗಳು.

ಸಣ್ಣ ದುರ್ಗಪ್ಪ, ಅಂಜನಪ್ಪ, ಚನ್ನದಾಸರ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 5:30. ಈಗ ಕೇಳಿ ಚಿತ್ರಗೀತೆಗಳು. ಕುಮಾರ್ ಸಾಹಿಲ್ ಅವರ ಧ್ವನಿಯಲ್ಲಿ ಕಲರ್ಸ್ ಚಿತ್ರದ ಗೀತೆ. ಗೀತರಚನೆ ಮಲವಳ್ಳಿ ಸಾಹಿಕೃಷ್ಣ ಅವರದ್ದು. ಸಂಗೀತ ಸಂಯೋಜನೆ ನೀಡಿದ್ದಾರೆ ರಮೇಶ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಿಪಾಯಿ ಚಿತ್ರದ ಗೀತೆ ರಚನೆ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಸೌಂದರ್ಯ ಚಿತ್ತದ ಗೀತೆ ಹಾಡಿದ್ದಾರೆ ಅದ್ನಾನ್ ಸ್ವಾಮಿ. ಗೀತರಚನೆ ಹಾಗೂ ಸಂಗೀತ ನಿರ್ದೇಶನ ನೀಡಿದ್ದಾರೆ ಹಂಸಲೇಖ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಇವರ ಸ್ವರದಲ್ಲಿ ಹಾಡಿರುವಂತಹ ತಿರುಗುಬಾಣ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

ವೈಶಾಖದ ದಿನಗಳು ಚಿತ್ತದ ಗೀತೆ ಹಾಡಿದ್ದಾರೆ ಮನು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಂದು ವಿಶ್ವನಾಥ್.

ಅವರ ಧ್ವನಿಯಲ್ಲಿ ಅಜಯ್ ವಿಜಯ್ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಯುವರಾಜ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಫೇವರೇಟ್ ಸೋಪ್ ಸ್ಯಾಂಡಲ್.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಎರಡು ಸಾವಿರದ 2026-27 ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ ಕಲ್ಯಾಣ ನಿಧಿಯಿಂದ 1ನೇ ತರಗತಿಯಿಂದ ಪಿಯುಸಿ 2ನೇ ವರ್ಷದವರೆಗೆ ಓದುವ ಮಕ್ಕಳಿಗೆ ಪುಸ್ತಕ ಅನುದಾನವನ್ನು ವಿಶೇಷ ನಿಧಿಯಿಂದ ಪದವಿ, ಡಿಪ್ಲೊಮಾ, ಜಿಒಸಿ, ಪ್ರೊಫೆಷನಲ್ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಯನ್ನು ನವೆಂಬರ್ 30 ಹಿಂದಿರುಗಿಸಲು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838

2225 3238 ಮೂಲಕ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಸಂಜೆ 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಹಾಡುಗಳು, ಪ್ರಸಂಗ ಶ್ರೀನಿವಾಸ ಕಲ್ಯಾಣ ಭಾಗವತರು, ಗೋಪಾಲಕೃಷ್ಣಮಯ್ಯ ಬಾಯೂರು ಪೆಲತಡ್ಕ, ಚಂಡೆ ಸುಕುಮಾರ ಬಳ್ಳಾಲ ಅಳಿಕೆ, ಮದ್ದಳೆ ಮರಿಮಯ್ಯ ಬಳ್ಳಾಲ ಚಿಪ್ಪಾರು, ನಿರೂಪಣೆ ರಾಮಚಂದ್ರ ಭಟ್ ಧರ್ಮತಡ್ಕ. ನಂತರ ಆರೋಗ್ಯ ಮಾಹಿತಿ ಮತ್ತು ಕೃಷಿ ಮಾಹಿತಿಯನ್ನ ಕೇಳಲಿರುವಿರಿ. 7:45ಕ್ಕೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

8 ಗಂಟೆಗೆ ಸಿರಿಗಂಧ, 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಯುವವಾಣಿ ಟೈಟಲ್ ದ ಅಂಡರ್ಸ್ಟ್ಯಾಂಡ್ ಸ್ಟಡಿ ಬಿಯಾಂಡ್ ದೆನ್ ಅರ್ ಗ್ರೇಟರ್. ಭಾಗವಹಿಸ್ತಾರೆ ಬೃಂದಾಸಿ, ಅನಗಾ ವೆಂಕಟೇಶ್ ಹಾಗೂ ವಿದ್ವಾನ್ ಕೆಐಎಂ ದಿಶಾ ಶರ್ಮಾ. 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಧಾಕರ್ ದೇವಲೆ ಅವರ ಗಾಯನ ಕಾರ್ಯಕ್ರಮ. ಆಕಾಶವಾಣಿ ಇಂಡೋರ್ ಕೇಂದ್ರದ ಕೊಡುಗೆ.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು.

8 ಗಂಟೆ 30 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಹಿಂದಿ ಚಿತ್ರಗೀತೆಗಳು. 8:30 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಆರೋಗ್ಯ ಕಾರ್ಯಕ್ರಮ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇರ್ಷಾದ್ ಖಾನ್ ಅವರ ಸಿತಾರವಾದನವನ್ನ ಕೇಳಲಿರುವಿರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನ ಕೇಳಲಿರುವಿರಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ

0: ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಸೆಹತ್ನಾಮ. ವಿವಿಧ ಭಾರತಿ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳಲಿರುವಿರಿ.

ಸಾಯಂಕಾಲ 5 ಗಂಟೆಗೆ ಚಿನ್ನರ ಚಿತ್ತಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೀಗಾರದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಸಂಯೋಜನೆ ಟಿ ಶ್ಯಾಮ್ ಪ್ರಸಾದ್. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾ ಪತ್ರ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ. ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಧನರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿಯನ್ನ ಕೇಳಲಿರುವಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿರಸಿಯ ನರಸಿಂಹ ಹೆಗಡೆ ಕೋವೇಸರ್ ಅವರಿಂದ ಸ್ವರಚಿತ ಕವನ ವಾಚನ.

8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ.

ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:30 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಸಮಾಚಾರ ಸುನೇಂಗಿ ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಸ್ಯ ಯೂನಃ ಶಾರೀರಿಕ ರೂಪೇಣ ಸ್ವಸ್ಥಃ ಮಾನಸಿಕ ರೂಪೇಣ ಚ ಸುದೃಢಃ ಭವಂತ್ವಿತಿ ಪ್ರಾರ್ಥಯತ್. ವಿಕಸಿತ ಭಾರತಸ್ಯ ಲಕ್ಷ್ಯಂ ಸಾಧಯಿತುಂ ವಿಕಸಿತ ಭಾರತ ಸಂಕಲ್ಪಾಭಿಯಾನಾಯ ನಶಾ ಮುಕ್ತಿ ಯುವಾ ಇತಿ ಕಾರ್ಯಕ್ರಮಮಪಿ ಉದ್ಘಾಟಿತವಾನ್. ಕೇರಳ ರಾಜ್ಯ ಪ್ರಚಂಡ ವೃಷ್ಟಿಃ ನಿರಂತರಂ ವಿನಾಶಂ ಜನಯತಿ ಅಷ್ಟಜನಾಃ ಮೃತಃ ಇತ್ಯುಚ್ಯತೆ ಸಹಸ್ರಶಃ ಜನಾಃ ಸಾಹಾಯ್ಯ ಶಿಬಿರಾನ್ ಪ್ರತಿ ಸ್ಥಾನಾಂತರಿತಾಶ್ಚ. ಅಸಂ ರಾಜ್ಯೆ ಸಪ್ತವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಜನಗಣನಾರ್ಥಂ ಸ್ವಗಣನಾ ಸಮಾರಬ್ಧಾ. ಗೃಹಸೂಚೀಕರಣ ಪ್ರಕ್ರಿಯಾಯಾಃ ಪ್ರಾತ್ ಅಗಸ್ತ ಮಾಸಸ್ಯ ಷೋಡಶ ದಿನಾಂಕ ಪರ್ಯಂತಂ ಅಂತರ್ಜಾಲ ಸುವಿಧಾ ಉದ್ಘಾಟಿತಾಸ್ತಿ. ಇಂಡೋನೇಷ್ಯಾ ದೇಶ ಮಧುರಾ ದ್ವೀಪೇ ನೌಕಾಯಾನಸ್ಯ ಅಗ್ನಿ ಪ್ರಕೋಪಾತ್ ಪಂಚ ಜನಾಃ ಮೃತಃ ಏಕಚತ್ವಾರಿಂಶತ್ ಜನಾಶ್ಚ ಲುಪ್ತಃ ಸಂತಿ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ತನ್ವಿ ಶರ್ಮಾ ಇತ್ಯೇಷಾ ಟೈಪೇ ಓಪನ್ ಇತಿ ಕ್ರೀಡಾಯಾಂ ಪ್ರಥಮವಾರಂ BWF ವರ್ಲ್ಡ್ ಟೂರ್ ಇತಿ ಉಪಾಧಿಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಭಾರತಂ ಯಾವತ್ ವಿಕಸಿತ ಭಾರತಂ ಭವಿತುಂ ಪ್ರಾವರ್ತತೆ ತದಾ ರಾಷ್ಟ್ರಸ್ಯ ಯುವಕಾಃ ಶಾರೀರಿಕ ರೂಪೇಣ ಸ್ವಸ್ಥಾಃ ಮಾನಸಿಕ ರೂಪೇಣ ಸುದೃಢಾಃ ಆತ್ಮವಿಶ್ವಾಸ ಯುಕ್ತಾಶ್ಚ ಭವೇಯುಃ. ಅದ್ಯ ನವದಿಲ್ಲ್ಯಾಂ ಆಭಾಸೀಯ ಮಾಧ್ಯಮೇನ ನಶಾ ಮುಕ್ತ ಯುವಾ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯ ಉದ್ಘಾಟನೆ ಭಾಷಣಂ ಕುರ್ವನ್ ಶ್ರೀಮೋದಿ ಅವದತ್ ಯತ್ ಯುವಜನಾಃ ಸರ್ವದಾ ಮಾದಕದ್ರವ್ಯೇಭ್ಯಃ ದೂರೀಭೂಯ ಸ್ವಸ್ಥ ಜೀವನಶೈಲೀಂ ಸ್ವೀಕರ್ತುಂ ಶಕ್ನುವಂತ್ವಿತಿ.
2: नशा केवल शरीर को नुकसान नहीं पहुंचाता, नशा एक माँ की मुस्कान छीन लेता है, नशा एक पिता के सपनों को चूर चूर कर देता है. और जब परिवार में समाज में ऐसा होता है और कहीं ना कहीं राष्ट्र की शक्ति भी कमजोर पड़ जाती है. और इसलिए हमें हर एक युवा को नशे के चुंगल में फंसने से बचाना है.
1: ಶ್ರೀಮೋದಿ ಇತ್ಯಯಂ ಅವದತ್ ಯತ್ ಅಯಂ ಉಪಕ್ರಮಃ ಮಾದಕ ದ್ರವ್ಯಾಣಾಂ ದುರುಪಯೋಗಂ ವಿರುದ್ಧ್ಯ ಶತ ಸಪ್ತಾಹಸ್ಯ ರಾಷ್ಟ್ರವ್ಯಾಪಿ ಜನಸಹಭಾಗ ಅಭಿಯಾನಸ್ಯ ಆರಂಭಂ ಕರಿಷ್ಯತೀತಿ. ಶ್ರೀಮೋದಿ ಅವದತ್ ಯತ್ ಮಾದಕ ದ್ರವ್ಯಾಣಾಂ ವ್ಯಸನಂ ಜನಾನ್ ಸ್ವಲಕ್ಷ್ಯಾತ್ ವಿಚಲಿತಂ ಕರೋತಿ ಸ್ವಪ್ನಾಃ ಸಾಧಯಿತುಂ ಚ ದೂರಂ ಕರೋತಿ. ಸಹ ಅವದತ್ ಯತ್ ವ್ಯಸನಂ ನ ಕೇವಲಂ ಪರಿವಾರಾನ್ ವಿನಾಶಯತಿ ಅಪಿತು ರಾಷ್ಟ್ರಸ್ಯ ಶಕ್ತಿಂ ಅಪಿ ದುರ್ಬಲಂ ಕರೋತಿ. ಪ್ರಧಾನಮಂತ್ರಿಣಾ ಕುಟುಂಬೇಭ್ಯಃ ಸಾಮಾಜಿಕ ಕಲಂಕಭೂತಾನಾಂ ಮಾದಕ ದ್ರವ್ಯಾಣಾಂ ದುರುಪಯೋಗಸ್ಯ ಪ್ರಕರಣಾನಿ ನ ನಿಗೂಢಯಂತ್ವಿತಿ ಆಗ್ರಹಃ ಕೃತಃ. ಸಹ ಅವದತ್ ಯತ್ತೆ ಸಮಯೋಚಿತಂ ಸಾಹಾಯಂ ಯಾಚಂತು ಮುಕ್ತರೂಪೇಣ ಸಂವಾದಂ ಕುರ್ವಂತು ವಿಶೇಷಜ್ಞೈಃ ಸಹ ಪರಾಮರ್ಶಂ ಸ್ವೀಕುರ್ವಂತು ಅಥ ಪ್ರಭಾವಿತ ಪರಿವಾರಸ್ಯ ಸದಸ್ಯಾನಾಂ ಸ್ವಸ್ಥತಾಯೈ ಚಿಕಿತ್ಸಾ ಸಾಹಾಯಂ ಉಪಯುಂಜಂತು. ಪಂಜಾಬ್ ರಾಜ್ಯ ರಾಜ್ಯಸ್ಯ ಸಪ್ತ ಶೈಕ್ಷಣಿಕ ಸಂಸ್ಥಾನಾಂ ಸಹಸ್ರಶಃ ಛಾತ್ರಾಃ ಅದ್ಯ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಾಯ ನಶಾ ಮುಕ್ತ ಯುವಾ ಇತ್ಯಸ್ಮಿನ್ ಭಾಗಂ ಅಗೃಹಣನ್. ಯಸ್ಯಾಭಾಸೀಯ ಶುಭಾರಂಭಃ ಪ್ರಧಾನಮಂತ್ರಿಣಾ ಶ್ರೀ ನರೇಂದ್ರ ಮೋದಿನಾ ಅಭಿಸಂಬೋಧಯತಾ ಕೃತಾ. ಪಂಜಾಬ್ ಆಧಾರಿತ ವಿಶ್ವವಿದ್ಯಾಲಯಾನಾಂ ಅಧಿಕಾಂಶಾಃ ಛಾತ್ರಾಃ ಯೇಷು ಬಹವಃ NSS ಸ್ವಯಂ ಸೇವಕಾಃ ಅಪಿ ಆಸನ್. ತೇಷಾಂ ಮತಂ ಆಸೀತ್ ಯತ್ ಮಾದಕ ದ್ರವ್ಯ ಮುಕ್ತಸ್ಯ ದೇಶಸ್ಯ ಕೃತೆ ಏತಾದೃಶಾನಾಂ ಅಭಿಯಾನಾನಾಂ ಪ್ರೋತ್ಸಾಹನಂ ಸಮಾಜಸ್ಯ ಸಾಮೂಹಿಕಂ ದಾಯಿತ್ವಂ ಅಸ್ತಿ ಇತಿ. ಅದ್ಯ ಪ್ರಾತಃ ರಾಷ್ಟ್ರಪತಿ ಭವನಸ್ಯ ಅಗ್ರಭಾಗೆ ಆಯೋಜಿತೆ ಸಮಾರೋಹೆ ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಇತ್ಯೇಷಾ PBG ಸೋಲ್ಜರೇಥಾನ್ ಇತಿ ಸ್ಪರ್ಧಾಯಾಃ ಧ್ವಜ ಪೂರ್ವಕಂ ಆರಂಭಂ ಕೃತವತಿ. ಮಿಜೋರಂ ರಾಜ್ಯಸ್ಯ ರಾಜ್ಯಪಾಲಃ ಜನರಲ್ BK ಸಿಂಹಃ ಯಃ ಉಪಕ್ರಮಸ್ಯ ಸಂರಕ್ಷಕಃ ಅಸ್ತಿ ಸೋಪಿ ಅಸ್ಮಿನ್ ಅವಸರೆ ಉಪಸ್ಥಿತಃ ಆಸೀತ್. ಸಾಮಾಜಿಕ

0: नयनार्थं स्वगणना समारब्धा इति वार्ता।
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನ ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನ ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನ ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿ

0: ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
2: ಇದುವರೆಗೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:35.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 7:45 ಕನ್ನಡದಲ್ಲಿ ಭಾಷಣ, ಮಹಿಳೆ ಹಾಗೂ ವೃತ್ತಿಪರ ಜೀವನ, ಈ ಕುರಿತಾಗಿ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೌಡ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. ಗಂಟೆ 15 ನಿಮಿಷಕ್ಕೆ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ಸಮಯ 6:37 ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: Less premium, more bonus, most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
4: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳ್ಸ್ಬಿಟ್ಟೆ.
5: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ದ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ದ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರೆಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13 ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ದರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90% ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ

0: ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9 ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವ ಶಕ್ತಿಯ ತನು ಮನ ಆತ್ಮಶುದ್ದಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ 3 ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 cm ಭಾರೀ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ನಗರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9

0: ಮೂರು ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀನಿವಾಸ ಕಲ್ಯಾಣ. ಭಾಗವತರು ಗೋಪಾಲಕೃಷ್ಣಮಯ್ಯ ಬಾಯಾರು ಪಲತಡ್ಕ. ಚಂಡೆ ಸುಕುಮಾರ ಬಲ್ಲಾಳ ಅಳಕೆ. ಮದ್ದಳೆ ಮರಿಮಯ್ಯ ಬಲ್ಲಾಳ ಚಿಪ್ಪಾರು. ನಿರೂಪಣೆ ರಾಮಚಂದ್ರ ಭಟ್ ಧರ್ಮತಡ್ಕ. ಕೇಳಿ ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.

ಶ್ರೀನಿವಾಸ ಕಲ್ಯಾಣ ಪ್ರಸಂಗದಿಂದ ಆಯ್ದ ಹಾಡುಗಳು. ತಂದೆ ಪಾಕದತ್ತನಲ್ಲಿ ವೆಂಕಟರಮಣನು ಬೇಟೆಗೆ ತೆರಳಲು ಅಪ್ಪಣೆ ಪಡೆಯುವ ಸನ್ನಿವೇಶದ ಪದ್ಯ. ಅಪ್ಪಯ್ಯ ಕೇಳೆನಗಿಪ್ಪ ವಿನೋದವ ಅಷ್ಟದಾಳ.

ಪಾಕದತ್ತನು ಮಗನ ಮಾತಿಗೆ ಒಪ್ಪಿ ಬೇಟೆಗೆ ತೆರಳಲು ಒಪ್ಪಿಗೆ ಕೊಡುತ್ತಾನೆ. ಈ ಹಾಡು ಹೀಗಿದೆ: ಮುಕುರ ಕದಪಿನ ಮುದ್ದು ಕೇಳ. ಇದೊಂದು ಭಾಮಿನಿ ಹಾಡು.

ಪದ್ಮಾವತಿಯು ವನವಿಹಾರಕ್ಕೆಂದು ಹೊರಡುವಳು. ಆಗ ತನ್ನ ಸಖಿಯರನ್ನೆಲ್ಲ ಬಳಿಗೆ ಕರೆದು ಹೀಗೆ ಹೇಳುವಳು. ಆ ಸನ್ನಿವೇಶದ ಹಾಡು ಹೀಗಿದೆ: ಸಖಿಯರೆಲ್ಲ ಬನ್ನಿರಿಂದು ರೂಪಕತಾಳ.

ಕಾನನದಲ್ಲಿ ಸಖಿಯರೊಂದಿಗೆ ವಿಹರಿಸುತ್ತಿರುವ ಪದ್ಮಾವತಿಯನ್ನು ನೋಡಿ ವೆಂಕಟರಮಣನು ತನ್ನ ಮನದಲ್ಲಿ ಹೀಗೆ ಹೇಳುವನು, ಶಿವ ಶಿವ ಮಹಾದೇವ. ಈ ಹಾಡು ಜಂಪೆ ತಾಳದಲ್ಲಿದೆ.

ಪದ್ಮಾವತಿಯನ್ನು ಶ್ರೀನಿವಾಸನು ಮಾತನಾಡಿಸುವ ಸಂದರ್ಭದ ಪದ್ಯ. ಸತಿ ಶಿರೋಮಣಿ ನಿನ್ನ ಜತೆಯ ಲಾವಣ್ಯರು, ಏಕತಾಳ.

ಶ್ರೀನಿವಾಸನು ಪದ್ಮಾವತಿಯನ್ನು ನೋಡಿ ಬಂದು ವಿರಹ ವೇದನೆಯಲ್ಲಿ ಮುಸುಗಿಟ್ಟು ಮಲಗಿರಲು ತಾಯಿ ಬಕುಳಾವತಿ ಬಂದು ವಿಚಾರಿಸುವುದು. ಹರಿಯು ವಲ್ಮಿಕದಿ ತೊರೆದನ್ನ ಪಾನವ ರೂಪಕತಾಳ.

ಸಿಕ್ತ ಪದ್ಮಾವತಿಯು ಚಿಂತಿತರಳಾಗಿ ಮಲಗಿರಲು ತಂದೆ ಆಕಾಶನಾಯನು ಬಂದು ನುಡಿವನು. ಈ ಪದ್ಯ ಹೀಗಿದೆ: ಮಗಳೇ ಮೃದು ಸಾರಸ ನಿಭ ಪದಯುಗಳೇ ತ್ರಿವುಡೆತಾಳ.

ಆಕಾಶರಾಯನಲ್ಲಿಗೆ ಬಂದ ಕೊರವಂಜಿಯು ಪದ್ಮಾವತಿ ಚೇತರಿಸಿಕೊಳ್ಳಲು ಇರುವ ದಾರಿ ಹೇಳುವಳು. ಕೇಳಯ್ಯ ಭೂಪ ಕೇಳಯ್ಯ ಅಷ್ಟತಾಳ.

ಇದುವರೆಗೂ ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಗೋಪಾಲಕೃಷ್ಣಮಯ್ಯ ಬಾಯಾರು ಪಲತರ್ಕ, ಚಂಡೆ ಸುಕುಮಾರ ಬಲ್ಲಾಳ ಅಳಕೆ, ಮದ್ದಳೆ ಮರಿಮಯ್ಯ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಪೊಲೀಸ್?
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು

0: ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ.
8: ಅದೇ ಸಾಲದಿಂದ?
7: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
8: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
7: ನೀವ್ಯಾರು?
3: RBI ಹೇಳುತ್ತೆ,
7: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
9: ಈಗ ಕೇಳಿ ಕೃಷಿ ಮಾಹಿತಿ.
10: ಅರಗು ಇದೊಂದು ಜೇನುಮೇಣದಂತೆ ಒಂದು ಕೀಟಜನ್ಯ ವಸ್ತು. ಇದು ಅರಗಿನ ಕೀಟದಿಂದ ವೃದ್ಧಿಯಾದಂತಹ ರಾಳ. ಇದು ಕೆಂಪು ಬಣ್ಣ ಹೊಂದಿರುತ್ತೆ. ಈ ರಾಳವು ಅರಗು ಕೀಟ ಅವಲಂಬಿಸಿರುವ ಮರಗಿಡಗಳಿಂದ ರೆಂಬೆ ಕೊಂಬೆಗಳ ಮೇಲೆ ಮೆತ್ತಿಕೊಂಡಿರುತ್ತೆ. ಈ ಅರಗನ್ನು ಕ್ರೋಢೀಕರಿಸಿ ಸಂಸ್ಕರಿಸಿದ ನಂತರ ಈ ತಯಾರಾದ ರಾಳವನ್ನು ಹಲವಾರು ರೂಪದಲ್ಲಿ ಬಹಳಷ್ಟು ಕೈಗಾರಿಕೆಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಇಂತಹ ಉಪಯುಕ್ತ ಕೀಟ ಕೆಲವು ಜಾತಿಯ ಅರಣ್ಯ ವೃಕ್ಷಗಳ ಮೇಲೆ ಸಹಜವಾಗಿ ಬೆಳೆಯುತ್ತೆ. ಇವುಗಳಲ್ಲಿ ಮುಖ್ಯವಾದವು ಕುಸುಮ, ಮುತ್ತುಗ, ಬಾರೆ, ಮಳೆಮರ ಇತ್ಯಾದಿ ಮರಗಳು. ಇಂತಹ ವೃಕ್ಷಗಳ ಮೇಲೆ ಅರಗು ಕೃಷಿ ಕೈಗೊಳ್ಳಲು ಹಲವಾರು ಅಡೆತಡೆಗಳು ಕೂಡ ಇವೆ. ಅವೇನೆಂದರೆ, ಈ ವೃಕ್ಷಗಳನ್ನು ಏರಲು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಅರಗು ಕೃಷಿಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಮರ ಏರಿಯೇ ಮಾಡಬೇಕಾಗತ್ತೆ. ಟೊಂಗೆಗಳನ್ನು ಕಡಿದು ಹೊಸ ಚಿಗುರು ಬರುವಂತೆ ಮಾಡೋದು, ಬ್ರೂಡ್ಲ್ಯಾಕ್ ಅಂದರೆ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನು ಕಟ್ಟಲು, ಸಿಂಪಡಣೆ ಹಾಗೂ ಕಟಾವು ಮಾಡಲು ಮರಗಳನ್ನು ಏರಿಯೇ ಮಾಡಬೇಕಾಗತ್ತೆ. ಹಾಗಾಗಿ ಇದು ಮರ ಏರಲು ಬರದಂತಹ ರೈತರಿಗೆ, ಮಹಿಳೆಯರಿಗೆ ಸ್ವಲ್ಪ ಕಷ್ಟ. ಇನ್ನು ವ್ಯವಸ್ಥಿತವಾಗಿ ಕುಸುಮ ಅಥವಾ ಬಾರೆ ಪ್ಲಾಂಟೇಷನ್ ಅನ್ನು ಮಾಡಲು ಹಲವಾರು ವರ್ಷಗಳೇ ಬೇಕಾಗತ್ತೆ. ಇನ್ನು ಒಂದು ಸಲ ಅರಗು ಕೃಷಿ ಕೈಗೊಂಡು ಟೊಂಗೆಗಳು ಕಟಾವಾದ ಮೇಲೆ ಮತ್ತೆ ಹೊಸ ಚಿಗುರು ಬರಲು 12-18 ತಿಂಗಳುಗಳವರೆಗೆ ಕಾಯಬೇಕಾಗತ್ತೆ. ಈ ಎಲ್ಲ ಕಾರಣಗಳಿಂದ ICAR ರಾಷ್ಟ್ರೀಯ ದ್ವಿತೀಯ ಕೃಷಿ ಸಂಸ್ಥೆ, ಭಾರತೀಯ ನೈಸರ್ಗಿಕ ರಾಳ ಮತ್ತು ಅಂಟು ಸಂಸ್ಥೆ ಅರಗಿನ ಕೃಷಿ ಕೈಗೊಳ್ಳಲು ಸೂಕ್ತವಾದ ಪೊದೆಯಾಕಾರದ ಗಿಡವನ್ನು ಪರಿಚಯಿಸಿದ್ದಾರೆ. ಅದುವೇ ಫ್ಲೆಮಿಂಜಿಯಾ ಸೆಮಿಯಲಾಟ. ಇದು ದ್ವಿದಳ ಸಸ್ಯವಾಗಿದ್ದು ಬಹುಬೇಗನೆ ಬೆಳೆಯುವ ಗುಣವನ್ನು ಹೊಂದಿದೆ. ಫ್ಲೆಮಿಂಜಿಯಾ ಗಿಡವು ನೇಪಾಳ ಮೂಲದ್ದಾಗಿದ್ದು ಭಾರತ ಮತ್ತು ಭೂತಾನ್ ದೇಶಗಳಲ್ಲಿ ಕಂಡುಬರುತ್ತೆ. ಈ ಸಸ್ಯದ ಪ್ಲಾಂಟೇಷನ್ ಅಥವಾ ತೋಟವನ್ನು 1 ವರ್ಷದಲ್ಲಿ ಬೆಳೆಸಬಹುದು. ಅರಗು ಕೃಷಿಯನ್ನು 2ನೇ ವರ್ಷದಿಂದ ಪ್ರಾರಂಭ ಮಾಡಬಹುದು. ನೆಲದ ಮೇಲಿದ್ದುಕೊಂಡೇ ಅರಗು ಕೃಷಿಗೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಹುದು. ಆಸಕ್ತ ಮಹಿಳೆಯರು ಈ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು. ಇದು ದ್ವಿದಳ ಸಸ್ಯವಾಗಿದ್ದರಿಂದ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸಿ ಮಣ್ಣಿನ ಗುಣಧರ್ಮವನ್ನು ಉತ್ತಮಗೊಳಿಸುತ್ತೆ. ಕಟಾವಾದ 6 ತಿಂಗಳಿನಲ್ಲಿ ಮತ್ತೆ ಅರಗು ಕೃಷಿ ಕೈಗೊಳ್ಳಬಹುದು. ಒಂದು ಸಲ ಫ್ಲೆಮಿಂಜಿಯಾ ಪ್ಲಾಂಟೇಷನ್ ಮಾಡಿದರೆ ಸುಮಾರು 10-12 ವರ್ಷಗಳವರೆಗೆ ಈ ಕೃಷಿಯನ್ನು ಮಾಡಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಫ್ಲೆಮಿಂಜಿಯಾ ಸೆಮಿ ಅಲಾಟ ಎನ್ನುವ ಈ ಒಂದು ಕೃಷಿ ಬಹಳ ಅನುಕೂಲತೆಯನ್ನು ಹೊಂದಿದೆ. ಈ ಫ್ಲೆಮಿಂಜಿಯಾ ಸೆಮಿ ಅಲಾಟ ಸಸ್ಯವನ್ನು ಸಸಿಮಡಿಗಳಲ್ಲಿ ಬೆಳೆಸಬಹುದು. ಸಸಿಮಡಿಯು ನೀರಿನ ವ್ಯವಸ್ಥೆ ಹತ್ತಿರವಿರುವ ಸ್ಥಳದಲ್ಲಿರಬೇಕಾಗತ್ತೆ ಮತ್ತು ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಣ್ಣನ್ನು ಹೊಂದಿರಬೇಕು. 9 ಮೀಟರ್ ಉದ್ದ ಮತ್ತು 1.2 ಮೀಟರ್ ಅಗಲದ ಏರು ಮಡಿಗಳನ್ನು ಮಾಡಬೇಕು. ಪ್ರತಿ ಮಡಿಗೆ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಬೇಕು. ಬೀಜಗಳನ್ನು 15 ಸೆಂಟಿಮೀಟರ್

ಅಂತರದ ಸಾಲುಗಳಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿತ್ತಬೇಕು. ಮಳೆಯಾಗುವವರೆಗೆ ನಿಯಮಿತವಾಗಿ ನೀರನ್ನ ಹಾಯಿಸ್ತಾ ಇರಬೇಕು. ಅದೇ ರೀತಿಯಾಗಿ ಕಳೆ ನಿರ್ವಹಣೆ ಕೂಡ ಮಾಡ್ತಾ ಇರಬೇಕು. ಸಸಿಗಳು ಶಿಲೀಂಧ್ರ ರೋಗಕ್ಕೆ ತುತ್ತಾಗೋದನ್ನ ತಡೆಗಟ್ಟೋದಿಕ್ಕೆ ಕಾರ್ಬನ್ ಡೈಜಿಯಂ ಶಿಲೀಂಧ್ರ ನಾಶಕವನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15-20 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಹೆಚ್ಚಾದ ಸಸಿಗಳನ್ನ ಕಿತ್ತು ಸಸಿಯಿಂದ ಸಸಿಗೆ 8-10 ಸೆಂಟಿಮೀಟರ್ ಅಂತರವನ್ನ ಕಾಪಾಡಿಕೊಳ್ಬೇಕು. ಈ ಎಲ್ಲ ಕ್ರಮಗಳನ್ನ ಕೈಗೊಂಡಲ್ಲಿ 1 ಏರುಮಡಿಯಿಂದ ಸುಮಾರು 700-900 ಸಸಿಗಳನ್ನ ಬೆಳೆಸಬಹುದು. 1 ಹೆಕ್ಟೇರ್ ಪ್ಲಾಂಟೇಷನ್ಗೆ ಇಂತಹ 12 ಮಡಿಗಳು ಬೇಕಾಗುತ್ತೆ. ಫ್ಲೆಮಿಂಜಿಯಾ ಸಸಿಗಳನ್ನ 25x15 ಸೆಂಟಿಮೀಟರ್ ಅಳತೆಯ ಫಾಲೆತಿನ್ ಚೀಲಗಳಲ್ಲಿಯೂ ಕೂಡ ಬೆಳೆಸಬಹುದು. ಇದಕ್ಕೆ 2:1:1 ಪ್ರಮಾಣದಲ್ಲಿ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನ ತುಂಬಬೇಕು. ಫಾಲೆತಿನ್ ಚೀಲದ ಕೆಳಗೆ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿ ಹೆಚ್ಚಾದ ನೀರು ಬಸಿದು ಹೋಗುವಂತೆ ಮಾಡಬೇಕು. 2-3 ಬೀಜಗಳನ್ನ 2 ಸೆಂಟಿಮೀಟರ್ ಆಳದಲ್ಲಿ ಬಿತ್ತಬೇಕು. 1 ತಿಂಗಳ ನಂತರ ಆರೋಗ್ಯಯುತವಾದ 1 ಸಸಿಯನ್ನ ಬಿಟ್ಟು ಉಳಿದೆರಡನ್ನ ಕಿತ್ತು ತೆಗಿಬೇಕು. ಸಸಿ ಮಡಿಗಳಲ್ಲಿ ಬೆಳೆಸಿದ ಸಸಿಗಳಿಗಿಂತ ಫಾಲಿತಿನ್ ಚೀಲದಲ್ಲಿ ಬೆಳೆಸಿದ ಸಸಿಗಳು ಹೆಚ್ಚು ಆರೋಗ್ಯಯುತವಾಗಿರುವುದಲ್ಲದೆ 1 ಸ್ಥಳದಿಂದ ಮತ್ತೊಂದೆಡೆ ಸಾಗಿಸಲು ಅನುಕೂಲಕರವೂ ಆಗಿರುತ್ತೆ. ಹೀಗೆ ಬೆಳೆದಂತಹ ಸಸಿಗಳನ್ನು ನಾಟಿ ಮಾಡಬೇಕಾದ ಭೂಮಿಯನ್ನ 1 ಸಲ ಆಳವಾಗಿ ಉಳುಮೆ ಮಾಡಿ 2 ಸಲ ಹರಗಬೇಕು. ಇಲ್ಲಿ ಗುಂಡಿಗಳನ್ನು ತೆಗೆಯುವಾಗ ಸಾಲಿನಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ 1 ಮೀಟರ್ ಅಂತರವಿರಬೇಕು. ಮೇಲ್ಪದರ ಹಾಗೂ ಕೆಳಪದರದ ಮಣ್ಣನ್ನ ಬೇರೆ ಬೇರೆಯಾಗಿ ತೆಗೆದಿಡಬೇಕು. ಗುಂಡಿಯ ಮೇಲ್ಪದರದ ಮಣ್ಣನ್ನ ಕೆಳಗೆ ಮತ್ತು ಕೆಳಪದರದ ಮಣ್ಣನ್ನ ಕೊಟ್ಟಿಗೆ ಗೊಬ್ಬರದೊಡನೆ ಮಿಶ್ರಣ ಮಾಡಿ ನಾಟಿ ಮಾಡುವ 25-30 ದಿನಗಳ ಮುಂಚೆ ತುಂಬಬೇಕು. ಸಸಿಗಳ ನಾಟಿಯನ್ನ ಮುಂಗಾರು ಮಳೆಯೊಂದಿಗೆ ಪ್ರಾರಂಭಿಸಬೇಕು. ಆರೋಗ್ಯಯುತವಾದ ಸಸಿಗಳನ್ನ ಮಣ್ಣಿನೊಂದಿಗೆ ಸಸಿ ಮಡಿಯಿಂದ ತಂದು ಮೊದಲೇ ತಯಾರಿಸಿದ ಗುಂಡಿಗಳಲ್ಲಿ ನೆಡಬೇಕು. ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನ ನಾಟಿ ಮಾಡುವಾಗ ಪ್ಲಾಸ್ಟಿಕ್ ಚೀಲಗಳನ್ನ ತೆಗೆದು ನೆಡಬೇಕು. ನಾಟಿ ಪ್ರದೇಶ ಜೌಗು ಮುಕ್ತವಾಗಿರಬೇಕು. ಜೋಡಿ ಸಾಲು ಪದ್ಧತಿಯಲ್ಲಿ ಹೆಕ್ಟೇರಿಗೆ 8,000 ಸಸಿಗಳನ್ನ ನಾಟಿ ಮಾಡಬಹುದು. ಈ ಪದ್ಧತಿಯಲ್ಲಿ ಜೋಡಿ ಸಾಲುಗಳ ಮಧ್ಯದ 2 ಮೀಟರ್ ಅಂತರದಲ್ಲಿ ತರಕಾರಿಗಳಾದ ಶುಂಠಿ, ಬೆಂಡೆ, ಟೊಮೆಟೊ ಅಥವಾ ಹಾಗಲಕಾಯಿಯನ್ನ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇದರಿಂದಲೂ ಕೂಡ ಹೆಚ್ಚುವರಿ ಆದಾಯವನ್ನ ಗಳಿಸಬಹುದು. ಫ್ಲೆಮಿಂಜಿಯಾ ಸೆಮಿ ಅಲಾಟ ಪ್ಲಾಂಟೇಷನ್ ಮಾಡಿದ 1 ವರ್ಷದೊಳಗೆ ಅರಗಿನ ಕೃಷಿಯನ್ನ ಕೈಗೊಳ್ಳಬಹುದು. ಇದಕ್ಕಾಗಿ ಗಿಡವು ಸುಮಾರು 4-5 ಅಡಿ ಎತ್ತರ ಬೆಳೆದಿರಬೇಕು. 3 ಟೊಂಗೆಗಳನ್ನ ಹೊಂದಿರಬೇಕು. ಪ್ರತಿ ಗಿಡಕ್ಕೆ ಸುಮಾರು 20-25 ಗ್ರಾಂ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಗಿಡಗಳ ಬುಡಕ್ಕೆ ಸುತ್ತಳೆಯಿಂದ ಕಟ್ಟಬೇಕು. ತದನಂತರ ಮುಂದಿನ ವರ್ಷಗಳಲ್ಲಿ ಕಟ್ಟುವ ಅರಗಿನ ಕಡ್ಡಿಯ ಪ್ರಮಾಣವನ್ನ 40-50 ಗ್ರಾಂ ಪ್ರತಿ ಗಿಡಕ್ಕೆ ಹೆಚ್ಚಿಸಬಹುದು. ಪ್ರತಿ ಟೊಂಗೆಯ ಮೇಲೆ 30-45 ಸೆಂಟಿಮೀಟರ್ ಉದ್ದದಷ್ಟಾದರೂ ಅರಗಿನ ಕೀಟಗಳು ಅರಗಿನ ಕಡ್ಡಿಯಿಂದ ಹೊರಬಂದು ಕುಳಿತುಕೊಳ್ಳುವಂತಿರಬೇಕು. ಸಂತತಿಯುಳ್ಳ ಅರಗನ್ನ ಕಟ್ಟುವ ಮೊದಲು ಇಂಡಾಕ್ಸಾಕಾರ್ಬಾ ಅಥವಾ ಪಿಫ್ರೋನಿಲ್ ಅಥವಾ ಸ್ಟೈನೋಸೈಡ್ ಅಥವಾ ಇಥೋಫೆನ್ ಫ್ರಾಕ್ಸ್ ಕೀಟನಾಶಕದಲ್ಲಿ 10-15 ನಿಮಿಷ ಉಪಚರಿಸುವುದರಿಂದ ಪತಂಗ ಜಾತಿಗೆ ಸೇರಿದ ಪರಭಕ್ಷಕ ಕೀಟಗಳು ಹಾಗೂ ಪರತಂತ್ರ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಬೇಸಿಗೆ ಹಂಗಾಮಿನಲ್ಲಿ ಅರಗಿನ ಕಡ್ಡಿಯನ್ನ ಕಟ್ಟಿದಾಗ ಮರಿಹುಳುಗಳು ಸುಮಾರು 20-25 ದಿನಗಳವರೆಗೂ ಸಂತತಿಯುಳ್ಳ ಅರಗಿನ ಕಡ್ಡಿಯಿಂದ ಹೊರಬರುತ್ತೆ. ಮತ್ತೆ ಅರಗನ್ನ ಕಟ್ಟುವಾಗ ನೈಲಾನ್ ಚೀಲವನ್ನ ಬಳಸಿಕೊಳ್ಬೇಕು. ಇದರಿಂದ ಶತ್ರು ಕೀಟಗಳ ಹಾವಳಿಯನ್ನ ತಪ್ಪಿಸಬಹುದು. ಫ್ಲೆಮಿಂಜಿಯಾ ಸಸ್ಯಕ್ಕೆ ತೇವಾಂಶದ ಕೊರತೆಯಾಗದಂತೆ ನಿಯಮಿತವಾಗಿ ನೀರನ್ನ ಹಾಯಿಸ್ತಾ ಇರಬೇಕು. ಮಳೆಗಾಲದಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಕಟ್ಟುವಾಗ ನೈಲಾನ್ ಚೀಲವನ್ನ ಬಳಸಬಾರದು. ಈ ಹಂಗಾಮಿನಲ್ಲಿ ಫ್ಲೆಮಿಂಜಿಯಾದ ಎಲೆಗಳು ಅರಗಿನ ಮರಿ ಹುಳುಗಳು ನೀರಿಗೆ ತೊಳೆದುಕೊಂಡು ಹೋಗುವುದನ್ನು ತಡೆಯುವುದಲ್ಲದೆ ಮರಿ ಹುಳುಗಳು ಚೆನ್ನಾಗಿ ಕಾಂಡದ ಮೇಲೆ ಕುಳಿತುಕೊಳ್ಳಲು ಸಹಕರಿಸುತ್ತವೆ. ಫ್ಲೆಮಿಂಜಿಯಾದಲ್ಲಿ ಮರಿ ಹುಳುಗಳು ಸಂಪೂರ್ಣವಾಗಿ ಕುಳಿತುಕೊಂಡ ನಂತರ ಭೂಮಿಯಿಂದ 2 ಅಡಿ ಎತ್ತರದವರೆಗಿನ ಕೆಳಗಿನ 5-6 ಎಲೆಗಳನ್ನು ತೆಗೆದು ಹಾಕಬೇಕು. ಇದರಿಂದ ಚೆನ್ನಾಗಿ ಗಾಳಿ ಬೆಳಕು ದೊರೆಯುತ್ತೆ. ಮಳೆಗಾಲದಲ್ಲಿ ಅನುಕೂಲಕರವಾದ ವಾತಾವರಣವನ್ನ ಅಂದರೆ ಹೆಚ್ಚಿನ ಉಷ್ಣಾಂಶ ಮತ್ತು ತೇವಾಂಶದ ಕಾರಣ ಅರಗಿನ ಕೃಷಿಯಲ್ಲಿ ಹೆಚ್ಚಿನ ಶತ್ರು ಪೀಡೆಗಳು ಹಾಗೂ ಶಿಲೀಂಧ್ರದ ಬಾಧೆ ಒಳಗಾಗುತ್ತೆ. ಅರಗಿನ ಕೃಷಿಯಲ್ಲಿ ಪ್ರಮುಖವಾಗಿ 3 ಮುಖ್ಯ ಪರಭಕ್ಷಕ ಕೀಟಗಳು ತೊಂದರೆ ಮಾಡುತ್ತವೆ. ಹಸಿರು ಹೇನು ಸಿಂಹ, ಅರಗಿನ ಕೀಟದ ಬಿಳಿ ಶತ್ರು, ಅರಗಿನ ಕೀಟದ ಕಪ್ಪು ಶತ್ರು. ಇವುಗಳು ಮರಿ ಕೀಡೆಗಳು ಅರಗಿನ ಕೀಟಗಳನ್ನು ತಿಂದು ಹಾಕೋದ್ರಿಂದ 7-10 ದಿನಗಳಲ್ಲಿ ಸಂಪೂರ್ಣವಾಗಿ ಅರಗು ನಾಶವಾಗುವ ಸಂಭವವಿರುತ್ತೆ. ಆದ್ದರಿಂದ ಇದನ್ನು ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡಬೇಕು. ಶಿಲೀಂಧ್ರದ ಬಾಧೆಯಿಂದ ಅರಗಿನ ಕೀಟದ ಉಸಿರಾಟ ಮತ್ತು ವಿಸರ್ಜನಾಂಗ ವ್ಯೂಹ ರಂಧ್ರಗಳು ಮುಚ್ಚಿ ಕೀಟ ಸತ್ತು ಹೋಗಬಹುದು.

0: ಇದಕ್ಕಾಗಿ ಮುಂಚೆಯೇ ನಾವು ಶತ್ರು ಕೀಟಬಾಧೆ ಮುಕ್ತ ಸಂತತಿಯುಳ್ಳ ಅರಗಿನ ಕಡ್ಡಿಗಳನ್ನು ಉಪಯೋಗಿಸಬೇಕು. ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನು ಕಟ್ಟುವಾಗ ನೈಲಾನ್ ಚೀಲಗಳ ಬಳಕೆಯನ್ನು ಮಾಡಬೇಕು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಅರಗಿನ ಕಡ್ಡಿಯನ್ನು ಕಟ್ಟಿದ 30-35, 60-65, 90-95 ದಿನಗಳ ಅಂತರ, ಇನ್ನು ಮಳೆಗಾಲದಲ್ಲಿ 25-30, 38-40, 60-65 ದಿನಗಳ ಅಂತರದಲ್ಲಿ ಕೀಟನಾಶಕ ಸಿಂಪಡಣೆಯನ್ನು ಮಾಡಬೇಕು. ಇಂಡಾಕ್ಸಾ ಕಾರ್ಬ 14.5 ಮಿಲಿ ಅಥವಾ ಪಿಫ್ರೋನಿಲ್ 5 ಅಥವಾ 1.5 ಮಿಲಿ, ಇಥೋಫೆನ್ ಫ್ರಾಕ್ಸ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಶಿಲೀಂಧ್ರದ ಹತೋಟಿಗೆ ಕಾರ್ಬನ್ ಡೈಜಿಯಂ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಅರಗಿನ ಕೊಯ್ಲು ಮರಿಹುಳುಗಳು ಅರಗಿನ ಕಡ್ಡಿಯಿಂದ ಹೊರಬರುವ ಸಮಯವನ್ನು ಅವಲಂಬಿಸಿರುತ್ತೆ. ಮಳೆಗಾಲದಲ್ಲಿ ಅರಗು ಕೃಷಿ ಕೈಗೊಂಡಾಗ ಕೊಯ್ಲು ಜನವರಿಯಲ್ಲಿ, ಹಾಗೂ ಬೇಸಿಗೆಯಲ್ಲಿ ಅರಗು ಕೃಷಿ ಕೈಗೊಂಡಾಗ ಕೊಯ್ಲು ಜುಲೈ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡೂ ಹಂಗಾಮಿನಲ್ಲಿ ಅರಗಿನ ಮರಿಹುಳುಗಳು ಕಡ್ಡಿಯಿಂದ 2-3 ದಿನಗಳ ಮುಂಚೆ ಹೊರಬರುತ್ತೆ. ಆಗ ಕಟಾವು ಮಾಡಬೇಕು. ಪೂರ್ತಿ ತಯಾರಾದ ಅರಗಿನ ಕಡ್ಡಿಗಳನ್ನು ನೆಲದಿಂದ 8-10 ಸೆಂಟಿಮೀಟರ್ ಬಿಟ್ಟು ಕಟಾವು ಮಾಡಬೇಕು. 6 ತಿಂಗಳ ನಂತರ ಮತ್ತೆ ಹೊಸ ಕಡ್ಡಿಗಳು ಚಿಗುರಿ ಈ ಗಿಡಗಳನ್ನು ಪುನಃ ಸಂತತಿ ಅರಗನ್ನು ಕಟ್ಟಲು ಉಪಯೋಗಿಸಬಹುದು. ಅರಗು ಕಡ್ಡಿಗಳನ್ನು ಕುಡುಗೋದು ಅಥವಾ ಸಿಕೇಚರ್ನಿಂದ ಕಟಾವು ಮಾಡಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದರೊಂದಿಗೆ ಕೃಷಿ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಯನ್ನ ಕೇಳಲಿರುವಿರಿ.

0: ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ

0: ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ದ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಅಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದ್ದು, ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು, ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು, ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸರಿದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸುತ್ತಾ, ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ ಜೆಎಂಎಂಸಿ ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ದತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಐಸಿಎಆರ್ ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 ಕೆಜಿ ವಿಭಾಗದಲ್ಲಿ ಅವತಾರ್ ಸಿಂಗ್, 100 ಕೆಜಿಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಟ್ಡೋನ್ ಜಂ ಅವರ ರ್ಯಾಂಕಿಂಗ್ 20ನೇ ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10ನೇ ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ದ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

아주머니. ಈಗ ಕೇಳಿ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಪ್ಪ ಸಂಕಪ್ಪ ಗಿಟ್ಟಗೋಳ್.

ಕೆಲಸ ನಮ್ಮ ಬದುಕಿನ ಸಾಧನೆಯನ್ನು ತೋರಿದರೆ ಕುಟುಂಬ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ವೇಗದಲ್ಲಿ ಮನುಷ್ಯರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಹಾಗೂ ಕುಟುಂಬದ ಜೀವನವೂ ಇದೆ. ಇವುಗಳ ಮಧ್ಯೆ ಸಂಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಹಿಂದಿನ ಕಾಲದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಮನೆಯಲ್ಲಿ ಯಾರಾದರೊಬ್ಬರು ತೆಗೆದುಕೊಂಡರೆ ವೃತ್ತಿಪರ ಕೆಲಸಗಳನ್ನು ಕುಟುಂಬದ ಮತ್ತೊಬ್ಬ ಸದಸ್ಯರು ನಿಭಾಯಿಸುತ್ತಿದ್ದರು. ಆಗ ಯಾವುದೇ ರೀತಿ ಸಮಸ್ಯೆ ಬಂದಿರಲಿಲ್ಲ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈಗೇನಾಗಿದೆ? ಈಗ ಜಾಗತೀಕರಣ, ನಗರೀಕರಣ, ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ ವಿಶೇಷವಾಗಿ ಹೇಳಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ಸಂಸ್ಕೃತಿ ಬಂದ ಮೇಲೆ ಕೆಲಸ ಮಾಡುವ ಸ್ಥಳಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಅವರಾದರೂ ಏನು ಮಾಡಬಲ್ಲರು? ರಾತ್ರಿ 10 ನಂತರವೂ ಕೂಡ ಆಫೀಸ್ ಇಮೇಲ್ಗಳಿಗೆ ಉತ್ತರಿಸುವ ಅನಿವಾರ್ಯತೆ ಬಂದೊದಗಿದೆ. ವೃತ್ತಿಪರ ಯಶಸ್ಸಿನ ಹಿಂದೆ ಓಡುವ ಭರಾಟೆಯಲ್ಲಿ ಕುಟುಂಬದ ಜೊತೆಗೆ ಕಳೆಯುವ ಅಮೂಲ್ಯ ಸಮಯದಿಂದ ವಂಚಿತರಾಗಿರುವುದು ಕಟು ಸತ್ಯದ ಮಾತಾಗಿದೆ. ಮನುಷ್ಯನಿಗೆ ಭಾವನಾತ್ಮಕ ನೆಲೆಯೆಂದರೆ ಅದು ಕುಟುಂಬ. ವೃತ್ತಿ ಜೀವನವು ಆರ್ಥಿಕ ಭದ್ರತೆಯ ಹಾಗೂ ಆತ್ಮವಿಶ್ವಾಸದ ಮೂಲವಾಗಿದೆ. ಇವೆರಡರಲ್ಲಿ ಒಂದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮತ್ತೊಂದನ್ನು ಕಡೆಗಣಿಸಿದರೆ ಹೇಗೆ ಜೀವನದಲ್ಲಿ ಸಮತೋಲನದ ತೃಪ್ತಿ ಸಿಗಲು ಸಾಧ್ಯವೇ ಇಲ್ಲ? ಹೀಗಿರುವಾಗ ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾನೆ. ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಆರೋಗ್ಯಕರ ತೃಪ್ತಿಕರ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಎಂಬುದೇ ಇಲ್ಲಿ ಗಂಭೀರವಾಗಿ ಚರ್ಚಿಸಬೇಕಾದ ವಿಷಯವಾಗಿದೆ. ಜನರ ಸದ್ಯದ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆಲ್ಲ ಅರ್ಥವಾಗುವುದು. ಜನರಿಗೆ ಎಲ್ಲವೂ ಇದೆ, ಆದರೆ ಕೇವಲ ನೆಮ್ಮದಿ ಮಾತ್ರ ಇಲ್ಲ. ತಂತ್ರಜ್ಞಾನವು ನಮ್ಮ ಕೆಲಸವನ್ನು ಸುಲಭಗೊಳಿಸಿದೆ ನಿಜ, ಆದರೆ ಅದೇ ತಂತ್ರಜ್ಞಾನವು ನಮ್ಮ ಖಾಸಗಿ ಸಮಯವನ್ನು ಕಸಿದುಕೊಂಡಿದೆ. ಸ್ಮಾರ್ಟ್ಫೋನ್ಗಳು ನಮ್ಮನ್ನು ಆಫೀಸಿನೊಂದಿಗೆ 24 ಗಂಟೆಯೂ ಬೆರೆಯುವಂತೆ ಮಾಡಿದೆ. ಆದ್ದರಿಂದ ನಾವೆಲ್ಲ ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ತಂತ್ರಜ್ಞಾನಕ್ಕೇ ನೀಡುತ್ತಿದ್ದೇವೆ. ಹೀಗಿರುವಾಗ ಆಫೀಸ್ಗಳಲ್ಲಿ ಕೊಟ್ಟ ಕೆಲಸ ಮುಗಿಸುವ ಒತ್ತಡ, ಮೇಲಾಧಿಕಾರಿಗಳ ನಿರೀಕ್ಷೆಗಳು ಮತ್ತು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಹಾಗೂ ಪೋಷಕರ ಆರೈಕೆ, ದೈನಂದಿನ ಜವಾಬ್ದಾರಿಗಳು, ಹೀಗೆ ವ್ಯಕ್ತಿಯನ್ನು ಅಕ್ಷರಶಃ ಒತ್ತಡದಲ್ಲಿ ಸಿಲುಕಿಸುತ್ತಿವೆ. ಹೀಗಿರುವಾಗ ಸಮಯದ ಅಭಾವ ಒಂದು ಕಡೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬುದು ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಸಂಗತಿಯಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಓಟದ ಬದುಕಾಗಿದೆ. ಈ ಓಟದಲ್ಲಿ ಪತಿ ಪತ್ನಿ ಇಬ್ಬರೂ ಪರಸ್ಪರ ಮಾತನಾಡಲು ಸಹ ಸಮಯವಿಲ್ಲದಂತಾಗಿದೆ. ಮಕ್ಕಳ ಜೊತೆಗೆ ಮತ್ತು ವೃದ್ಧ ಪೋಷಕರ ಜೊತೆಗೆ ಅವರ ಆರೋಗ್ಯ ವಿಚಾರಿಸಲು ಕೂಡ ಸಮಯವಿಲ್ಲದಂತಾಗಿದೆ. ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬಹುದು. ಆಕಾಶ ಎಂಬ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ವೃತ್ತಿಯಲ್ಲಿ ಮಹಾನ್ ಯಶಸ್ಸು ಹಾಗೂ ದೊಡ್ಡ ಸಂಬಳ, ಆದರೆ ಕೇವಲ ಆಫೀಸಿಗೆ ಸೀಮಿತವಾಗಿತ್ತು ಆತನ ಕೆಲಸ. ಅವನು ಪ್ರತಿನಿತ್ಯ ಕಚೇರಿಗೆ ಹೋಗುವಾಗ ಮಕ್ಕಳು ಇನ್ನೂ ಮಲಗಿರುತ್ತಿದ್ದರು. ಹಾಗೆ ರಾತ್ರಿ ಮನೆಗೆ ಬರುವಾಗ ಕೂಡ ತುಂಬಾ ರಾತ್ರಿ ಆಗಿರುವುದರಿಂದ ಆಗಲೂ ಕೂಡ ಅವರು ಬರುವ ವೇಳೆಗೆ ಮಕ್ಕಳು ಮಲಗಿರುತ್ತಿದ್ದರು. ಹೀಗೆ ಬಹಳಷ್ಟು ದಿನಗಳು ಕಳೆದ ನಂತರ ಆತನ ಮಗ ಬೆಳೆದು ದೊಡ್ಡವನಾದ ನಂತರ, ನನಗೆ ಅಪ್ಪನ ಹಣ ಬೇಕಾಗಿಲ್ಲ, ಆದರೆ ಅಪ್ಪನ ಸಮಯ ಬೇಕಾಗಿತ್ತು ಎಂದು ಹೇಳಿದಾಗ ಆಕಾಶ್ಗೆ ತಾನು ಇಲ್ಲಿಯವರೆಗೆ ಕಳೆದುಕೊಂಡ ಕೌಟುಂಬಿಕ ಸುಖದ ಅರಿವಾಗುತ್ತದೆ. ಆದರೆ ಏನು ಮಾಡುವುದು, ಅಲ್ಲಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಇನ್ನೊಂದು ಕಡೆ ಇದೇ ರೀತಿ ಒಂದು ಉದಾಹರಣೆಯನ್ನು ನೋಡಿದಾಗ, ರಾಣಿ ಎಂಬುವರು ಬ್ಯಾಂಕಿನಲ್ಲಿ ಅಧಿಕಾರಿ ಕೆಲಸದಲ್ಲಿದ್ದರು. ಇವರಿಗೆ ಇಬ್ಬರು ಮಕ್ಕಳು. ತಮ್ಮ ಕಚೇರಿಯಲ್ಲಿ ಕೆಲಸದ ಸಮಯದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವುದು ಹಾಗೂ ಸಂಜೆ 6 ಗಂಟೆಯ ನಂತರ

ಮನೆಯಲ್ಲಿ ಮಕ್ಕಳ ಜೊತೆಗೆ ಹೋಮ್ವರ್ಕ್ ಮಾಡಿಸುವುದು ಹಾಗೂ ಸಂಜೆ ಅಡಿಗೆ ಮಾಡಿ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು ಹಾಗೂ ವಾರದ ಕೊನೆಗೆ ಕುಟುಂಬದೊಂದಿಗೆ ಹೊರಗಡೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸುತ್ತಾರೆ. ಈಗ ಅವರು ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದಾರೆ ಮತ್ತು ಉತ್ತಮ ತಾಯಿಯಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ನಿಜವಾದ ಯಶಸ್ವಿ ಸಮತೋಲನ. ಈ ಎರಡೂ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಕುಟುಂಬದ ನಗುವು ಕೂಡ ಅದರ ಒಂದು ಭಾಗವಾಗಿದೆ. ಕುಟುಂಬ ಮತ್ತು ವೃತ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಮುಖ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅತ್ಯಂತ ಕಷ್ಟಕರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಹಾಗೂ ಪರಿಣಾಮಕಾರಿ ಹೆಜ್ಜೆಗಳನ್ನು ಕೂಡ ನಾವು ಇಡುವುದನ್ನು ಅಗತ್ಯವಾಗಿ ನಾವು ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಈಗ ಕಚೇರಿ ಸಮಯದಲ್ಲಿ ವೈಯಕ್ತಿಕ ಕೆಲಸ ಬೇಡ, ಹಾಗೆ ಮನೆಯಲ್ಲಿ ಕಚೇರಿ ಕೆಲಸ ಬೇಡ. ಅಂದ್ರೆ ಮನೆಯ ಕೆಲಸವನ್ನ ಮನೆಯಲ್ಲೇ ನಿಭಾಯಿಸುವುದು, ಕಚೇರಿ ಕೆಲಸವನ್ನ ಕಚೇರಿಯಲ್ಲೇ ನಿಭಾಯಿಸುವುದು. ಆಗಾದಾಗ ಮಾತ್ರ ನಾವು ಈ ಸಮತೋಲನದ ಕಡೆಗೆ ಗಮನ ಹರಿಸಿದಂತಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಮುಂಚಿತವಾಗಿ ಆದ್ಯತೆಯನ್ನ ನೀಡುವುದು, ಅಂದ್ರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸಿದಾಗ ಅದು ಸಾಧ್ಯವಾಗುವುದು. ಮತ್ತೊಂದು, ಅತಿಯಾದ ಜವಾಬ್ದಾರಿಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲು ಮಾತ್ರ ನಾವು ಒಪ್ಪಿಕೊಳ್ಳಬೇಕು. ನಾವು ಮಾಡುತ್ತೇವೆಂದ ತಕ್ಷಣ ಎಲ್ಲ ಕೆಲಸವನ್ನು ಒಪ್ಪಿಕೊಂಡು ನಾವು ಒತ್ತಡಕ್ಕೀಡಾಗುವುದು ಒಳ್ಳೆಯದಲ್ಲ. ಹಾಗೂ ಯೋಗ, ಧ್ಯಾನ, ನಿದ್ರೆ ಮತ್ತು ಸ್ವಯಂ ಕಾಳಜಿಯ ಬಗ್ಗೆ ಸಮಯವನ್ನು ಮೀಸಲಿಡುವುದನ್ನು ಮರೆಯಬಾರದು. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಸಂಜೆ ಮನೆಗೆ ಬಂದ ನಂತರ ಕಚೇರಿಯ ಇಮೇಲ್, ವಾಟ್ಸಪ್ ಸಂದೇಶಗಳನ್ನು ನೋಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಂತೆ ಕುಟುಂಬದೊಂದಿಗೆ ಇರುವಾಗ ಮೊಬೈಲ್ ಫೋನ್ ದೂರ ಇಡುವುದು ಅತ್ಯಂತ ಮುಖ್ಯ. ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಯಾವುದು ತುರ್ತು, ಯಾವುದು ಗಂಭೀರ ಎಂಬುದನ್ನು ಆಲೋಚಿಸಿ ನಾವು ಮುಂದುವರಿಯಬೇಕಾಗುತ್ತದೆ. ಹಾಗೆ ಇಂಪಾರ್ಟೆಂಟ್ ಇರುವ ಕೆಲಸವನ್ನು ಮಾತ್ರ ಮೊದಲು ಮಾಡಿ ಮುಗಿಸಬೇಕು. ಅದು ಮನೆಯೇ ಆಗಿರಬಹುದು ಅಥವಾ ಕಚೇರಿಯೇ ಆಗಿರಬಹುದು. ಐಸೆನ್ಹೋವರ್, ಮ್ಯಾಟ್ರಿಕ್ಸ್ ರವರಂತಹ ತತ್ವಗಳನ್ನು ಬಳಸಿ ಸಮಯವನ್ನು ನಾವು ವಿಂಗಡಿಸಿಕೊಳ್ಳುವುದು ಬಹಳ ಉತ್ತಮ. ಅವರ ತತ್ವಗಳನ್ನು ಕೂಡ ಪಾಲಿಸುವುದು ಕೂಡ ಅತ್ಯಂತ ಪರಿಣಾಮಕಾರಿ. ಪರಸ್ಪರ ಸಹಕಾರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಅಥವಾ ಮ್ಯೂಚುವಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಂಪತಿಗಳಿಬ್ಬರು ಉದ್ಯೋಗದಲ್ಲಿರುವಾಗ ಮನೆಯ ಕೆಲಸಗಳು ಮತ್ತು ಮಕ್ಕಳ ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು. ಇದು ಹೆಣ್ಣಿನ ಕೆಲಸ, ಇದು ಗಂಡಿನ ಕೆಲಸ ಎಂಬ ಅವಹೇಳನಕಾರಿ ಮನಸ್ಥಿತಿಯಿಂದ ಹೊರಬಂದು ಪರಸ್ಪರ ಸಹಕರಿಸಿದರೆ ಮಾತ್ರ ಸಮತೋಲನ ಸಾಧ್ಯ. ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ತಪ್ಪಿದಾಗ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವೀಗ ನೋಡೋಣ. ಮಾನಸಿಕ ಹಿಂಸೆ, ಆತಂಕ, ನಿರಂತರ ಕೆಲಸದ ಒತ್ತಡದಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ಬಳಲುತ್ತಾನೆ. ಇವೆಲ್ಲ ಖಿನ್ನತೆ, ನಿದ್ರಾಹೀನತೆ ಮತ್ತು ತಲೆನೋವಿನಂತಹ ದೈಹಿಕ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಕೂಡ ಉಂಟಾಗುತ್ತದೆ. ಅದರಿಂದ ಪತಿ ಪತ್ನಿಯರ ಪರಸ್ಪರ ಅನ್ಯೋನ್ಯತೆ ಕೊರತೆಯಿಂದ ಅದೆಷ್ಟೋ ವಿಚ್ಛೇದನದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ಮತ್ತು ಪೋಷಕರು ಪ್ರೀತಿಯಿಂದ ವಂಚಿತರಾಗಿ ದಾರಿ ತಪ್ಪುವ ಸಂಭವವಿರುತ್ತದೆ. ಒಮ್ಮೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮಾನಸಿಕ ಆಯಾಸದಿಂದಾಗಿ ಕಚೇರಿಯಲ್ಲಿಯೂ ಕೂಡ ನಿರೀಕ್ಷಿತ ಫಲಿತಾಂಶ ನೀಡಲು ಸಾಧ್ಯವಾಗುವುದಿಲ್ಲ. ಬದುಕು ಎನ್ನುವುದು ಒಂದು ಸೈಕಲ್ ಇದ್ದಂತೆ, ನಾವು ಸಮತೋಲನ ತಪ್ಪಿದರೆ ಬಿದ್ದು ಹೋಗುತ್ತೇವೆ. ವೃತ್ತಿ ಜೀವನವೂ ಅಷ್ಟೇ. ನಮ್ಮ ಬದುಕಿಗೆ ಬೇಕಾದ ಆರ್ಥಿಕ ಸಫಲತೆಯನ್ನು ನೀಡಿದರೆ ಕುಟುಂಬ ಜೀವನವು ಆ ಬದುಕಿಗೆ ಅರ್ಥ ಮತ್ತು ನೆಮ್ಮದಿ ಸಂತೋಷವನ್ನು ನೀಡುತ್ತದೆ. ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ತನ್ನ ಸಮಾಧಿಯ ಮೇಲೆ ನಾನು ನನ್ನ ಕಚೇರಿಯಲ್ಲಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ ಎಂದು ಬರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೆ, ಕುಟುಂಬವನ್ನು ಪ್ರೀತಿಸುತ್ತಿದ್ದೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಿದ್ದೆ ಎಂಬುದೇ ಮನುಷ್ಯನ ಅಂತಿಮ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ವೃತ್ತಿಯ ಬೆನ್ನೇರಿ

0: ಕೊಡುವ ಜೊತೆ ನಮ್ಮವರೊಂದಿಗೆ ನಕ್ಕು ನಲಿದು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ರೀತಿಯಿಂದಲೂ ಸರಿ ಸಮಾನವಾಗಿ ನೋಡಿಕೊಂಡು ಪ್ರೀತಿಯಿಂದ ಊಟ ಮಾಡಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡೋಣ. ಪರಿಪೂರ್ಣ ಸಮತೋಲನವೇ ಸುಂದರ ಮತ್ತು ನೆಮ್ಮದಿಯ ಜೀವನದ ರಹಸ್ಯವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಗುರಿಯಿದ್ದರೆ ಜೀವನ, ಛಲವಿದ್ದರೆ ಸಾಧನೆ.
1: ಇದುವರೆಗೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡಿದವರು ರುದ್ರಪ್ಪ ಸಂಕಪ್ಪ ಗಿಟ್ಟಗೋಳ್.
2: ಸಂಕಲನ ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ಆನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾ ತೇಜಸ್ವಿನಿ ಯಕ್ಕುಂಡಿಮಠ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

ಸಮಯ ಆಗಲಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮ ಅಂತಂದ್ರೆ ಒಂದು ವಿಷಯ, ವಿಷಯದ ಜೊತೆ ಮಾತನಾಡ್ತಾ ಮಾತನಾಡ್ತಾ ಗೀತೆಗಳನ್ನ ಕೇಳುವಂತಹ ಸಮಯ. ಇಂದಿನ ಸಿರಿಗಂಧ ಕಾರ್ಯಕ್ರಮದ ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲಿಗೆ ಒಂದು

ಪ್ರೀತಿಯನ್ನು ಕೇಳಿ ನಂತರ ನೀವೇನೆ ಯಾವ ವಿಷಯ ಅಂತ ಊಹೆ ಕೂಡ ಮಾಡ್ತೀರಾ? ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ

0: 1551214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಹೌದು, ನೀವೆಲ್ಲ ಊಹೆ ಮಾಡಿದ್ದು ನಿಜ. ಇಂದು ವಿಶ್ವ ಸ್ನೇಹಿತರ ದಿನ. ಸ್ನೇಹದ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುರಾಣ, ಇತಿಹಾಸ ಹಾಗೂ ಕಾವ್ಯಗಳಲ್ಲಿ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನ ಕೂಡ ಮೆಲುಕು ಹಾಕೋಣ. ಸ್ನೇಹ ಎಂಬುದು ಮಾನವ ಸಂಬಂಧಗಳ ಶುದ್ಧ ಸ್ವರೂಪ. ಸ್ನೇಹಿತರ ದಿನ ಅಂದ್ರೆ ಪ್ರತಿಯೊಬ್ಬರಿಗೂ ಸಂಭ್ರಮ. ತಮ್ಮ ತಮ್ಮ ಸ್ನೇಹಿತರ ಜೊತೆ ಸ್ನೇಹ ಎಂಬಂತಹ ಪವಿತ್ರ ಬಂಧ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಆಶಿಸ್ತಾರೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸ್ನೇಹಿತರ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆಯು ಜುಲೈ 30ರಂದು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ಅಂತ ಅಧಿಕೃತವಾಗಿ ಘೋಷಿಸಿದೆ. ಆಗಸ್ಟ್ 1ನೇ ಭಾನುವಾರದಂದು ಭಾರತದಲ್ಲಿ ಸ್ನೇಹಿತರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ವರ್ಷ

ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸ್ನೇಹಿತರ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆಯು ಜುಲೈ 30ರಂದು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ಅಂತ ಅಧಿಕೃತವಾಗಿ ಘೋಷಿಸಿದೆ. ಆಗಸ್ಟ್ ಮೊದಲ ಭಾನುವಾರದಂದು ಭಾರತದಲ್ಲಿ ಸ್ನೇಹಿತರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ವರ್ಷ ಆಗಸ್ಟ್ 2, 2026 ಅಂದರೆ ಇಂದು ಸ್ನೇಹಿತರ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವನ್ನ ಮೊದಲು 1958 ಪರಾಗ್ವೆಯಲ್ಲಿ ಜುಲೈ 30ರಂದು ಆಚರಿಸಲಾಯಿತು. 1930ರ ದಶಕದಲ್ಲಿ ರಾಷ್ಟ್ರೀಯ ಸ್ನೇಹ ದಿನವು ಹಾಲ್ಮಾರ್ಕ್ ಕಾರ್ಡ್ಗಳ ಮಾರ್ಕೆಟಿಂಗ್ ತಂತ್ರವಾಗಿ ಹೊರಹೊಮ್ಮಿತು. ಇದರ ಸಂಸ್ಥಾಪಕ ಜಾಯ್ಸ್ ಹಾಲ್ ನಿಮಗೆ ಹೆಚ್ಚು ಹತ್ತಿರವಿರುವಂತಹ ಜನರಿಗೆ ಪ್ರಾಮುಖ್ಯತೆ ಕೊಟ್ಟು ನೀವು ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಿ ಅಂತ ತಿಳಿಸೋದಕ್ಕೆ ಅವರಿಗೆ ಕಾರ್ಡ್ ಅನ್ನು ಕಳುಹಿಸಿ ಎಂಬ ಒಂದು ಮಾರ್ಕೆಟಿಂಗ್ ತಂತ್ರವನ್ನು ಕೂಡ ಅವರು ಉಪಯೋಗಿಸ್ತಾರೆ. ಆದರೆ ಅದನ್ನೇ ಮುಂದೆ ಸ್ನೇಹಿತರ ದಿನ ಅಂತ ಕೂಡ ನಾವು ಆಚರಿಸ್ತೀವಿ. 1998 ಯುನೈಟೆಡ್ ನೇಷನ್ಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೋಫಿ ಅನ್ನನ್ ಅವರ ಪತ್ನಿ ನ್ಯಾನ್ ಅನ್ನನ್ ಸ್ನೇಹಕ್ಕಾಗಿ ತಮ್ಮ ಪ್ರೀತಿಯ ಡಿಸ್ನಿ ಪಾತ್ರ ವಿನ್ನಿ ದ ಪೂ ಅನ್ನ ಯುನೈಟೆಡ್ ನೇಷನ್ಸ್ನ ಜಾಗೃತಿಕ ರಾಯಭಾರಿಯಾಗಿ ಘೋಷಿಸಿ 65ನೇ ಅಧಿವೇಶನದಲ್ಲಿ ಜುಲೈ 30ನ್ನ ಅಂತಾರಾಷ್ಟ್ರೀಯ ಸ್ನೇಹ ದಿನ ಅಂತ ಗುರುತುಪಡಿಸಲಾಯಿತು. ಮತ್ತಷ್ಟು ಮಾಹಿತಿ ನಮ್ಮ ಸ್ನೇಹ ದಿನದ ಬಗ್ಗೆ, ಹಾಗೇನೆ ನಾನು ಹೇಳಿದ ಹಾಗೆ ಪುರಾಣ ಇತಿಹಾಸ ಕಾವ್ಯಗಳಲ್ಲಿ ಕೂಡ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕೋಣ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಂಟಿ ಪ್ರೀತ್ ಸೇ ಚಿತ್ರದ ಗೀತೆ ಹಾಡಿದ್ದಾರೆ ಎಲೆನ್ ಶಾಸ್ತ್ರಿ, ಚಿತ್ರ ಹಾಗೂ ಹೇಮಂತ್ ಅವರು. ಸಾಯಿ ಚಂದ್ರ ಅವರ ಸಾಹಿತ್ಯಕ್ಕೆ ಎಲೆನ್ ಶಾಸ್ತ್ರಿ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:14. 1943 ಸೈಕಲಾಜಿಕಲ್ ರಿವ್ಯೂನಲ್ಲಿ ಬರೆದಂತಹ ಅ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಷನ್ನಲ್ಲಿ ಅಬ್ರಹಾಂ ಮಾಸ್ಕೋ ಅವರು ಪ್ರಸ್ತಾಪಿಸಿದ್ದು ಮಾನವನಿಗೆ ಅಗತ್ಯವಾಗಿ ಸೇರಬೇಕಾದಂತಹ ಪ್ರೀತಿಯ ಬಗ್ಗೆ, ಮಾನವನ ನಡವಳಿಕೆ ಮತ್ತು ಪ್ರೇರಣೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪಿರಮಿಡ್ ರೇಖಾಚಿತ್ರದ ಮೂಲಕ ಅವರು ಶಾರೀರಿಕ ಸುರಕ್ಷತೆ, ಪ್ರೀತಿ, ಸಾಮಾಜಿಕ ಅಗತ್ಯಗಳು ಮತ್ತು ಸ್ವಯಂ ವಾಸ್ತವೀಕರಣ ಮುಂತಾದಂತಹ ಪದಗಳನ್ನು ಬಳಸಿದರು. ಮಾಸ್ಲೋ ಸಿದ್ಧಾಂತಗಳ ಪ್ರಕಾರ ಮಾನವನ ಅಗತ್ಯಗಳಿಗೆ ಸಾಮಾಜಿಕ ಮತ್ತು ಪರಸ್ಪರ ಸಂಬಂಧಗಳು ಅವಶ್ಯ. ಮಾನವರು ಚೈತನ್ಯದಿಂದ ಉಳಿಯೋದಕ್ಕೆ ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಎಲ್ಲರನ್ನೂ ಪ್ರೀತಿಸಬೇಕು. ಈ ಅಂಶದ ಅನುಪಸ್ಥಿತಿಯು ಮೂಲಭೂತ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು. ಇದರಿಂದ ಜನರು ಒಂಟಿತನ, ಆತಂಕ ಹಾಗೂ ಖಿನ್ನತೆಗೆ ಒಳಗಾಗುತ್ತಾರೆ. ಇಂತಹ ಸಾಂಕ್ರಾಮಿಕದ ಮಧ್ಯೆ ಸಂಬಂಧಗಳು ಸಹ ಪ್ರಶ್ನಾರ್ಹ ಹಂತದ ಮೂಲಕ ಸಾಗ್ತಾ ಇವೆ. ಈ ಸಮಯದಲ್ಲಿ ನಮ್ಮ ಸ್ನೇಹಿತರನ್ನ ಭೇಟಿಯಾಗೋದಕ್ಕೆ ನಮಗೆ ಸಾಧ್ಯವಾಗದೆ ಹೋದರೂ ಕೂಡ ನಮ್ಮ ಹೃದಯವನ್ನ ಉಳಿಸಿಕೊಳ್ಳೋರನ್ನ ತಲುಪೋದಕ್ಕೆ ಯಾವಾಗಲೂ ಸಮಯವನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ಸ್ನೇಹ ಅನ್ನುವಂಥದ್ದು ಒಂದು ಸುಂದರವಾದಂತಹ ಸಂಬಂಧ. ಕಷ್ಟದಲ್ಲಿ ಹೆಗಲಾಗುವ, ಸುಖದಲ್ಲಿ ಭಾಗಿಯಾಗುವ ಸ್ನೇಹಿತರು ಎಲ್ಲರಿಗೂ ಇರ್ತಾರೆ. ಸ್ನೇಹಿತರು ಎಷ್ಟೊಂದು ಆತ್ಮೀಯರಾಗಿರ್ತಾರೆ ಅಂದರೆ ಮನೆಯವರ ಬಳಿ ಹೇಳಿಕೊಳ್ಳಲಾಗದಂತಹ ಎಷ್ಟೋ ವಿಷಯಗಳನ್ನು ಅವರ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹದ ಸುಂದರ ಬಂಧದ ಆಚರಣೆ ಅಂತ ನಾವು ಇಂದಿನ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಕರೀಬಹುದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಕ್ಸಿಡೆಂಟ್ ಚಿತ್ರದ ಗೀತೆ ಹಾಡಿದ್ದಾರೆ ಅವಿನಾಶ್, ಛಬಿ ದೇವಾನಿ, ನಿಶಾಂ ಬರಂ ಹಾಗೂ ಬೆನ್ ಜಾನ್ಸ್. ರಾಜೇಂದ್ರ ಕಾರಂತವರ ಸಾಹಿತ್ಯ, ರಿಕಿ ಕೇಜ್ ಅವರ ಸಂಗೀತ.

ರಕ್ತದ ಸಂಬಂಧ ಇಲ್ಲದೆ ಹೋದರೂ ಕೂಡ ನಮಗಾಗಿ ಪ್ರಾಣ ಕೊಡೋಕ್ಕೂ ರೆಡಿ ಇರುವಂತಹ ಒಂದೇ ಒಂದು ಪವಿತ್ರವಾದಂತಹ ಬಂಧ ಅಂದರೆ ಅದು ಸ್ನೇಹ ಮಾತ್ರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಪುರಾಣ ಇತಿಹಾಸ ಹಾಗೂ ಕಾವ್ಯಗಳಲ್ಲಿ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕ್ತೀವಿ ಅಂತ. ಸರಿ, ಹಾಗಾದರೆ ಮೊದಲನೆಯದಾಗಿ ನಮಗೆ ನೆನಪಾಗ್ತಾ ಇರೋದು ಯಾವುದು? ಹೌದು ಸ್ನೇಹಿತರೆ, ಸ್ನೇಹ ಅನ್ನೋದು ಇವತ್ತು ನಿನ್ನೆದಲ್ಲ. ಪುರಾಣಗಳ ಪುಟಗಳನ್ನು ತಿರುವಿ ನೋಡಿದರೆ ಅಲ್ಲಿ ಸ್ನೇಹದ ದಿವ್ಯ ದರ್ಶನವೇ ಆಗುತ್ತೆ. ಕೃಷ್ಣ ಸುಧಾಮ, ಒಬ್ಬ ದ್ವಾರಕೆಯ ರಾಜ, ಇನ್ನೊಬ್ಬ ಅತ್ಯಂತ ಬಡ ಬ್ರಾಹ್ಮಣ. ಶ್ರೀಮಂತಿಕೆ ಮತ್ತು ಬಡತನದ ಭೇದವಿಲ್ಲದ ನಿಸ್ವಾರ್ಥ ಸ್ನೇಹಕ್ಕೆ ಅತ್ಯುತ್ತಮ ಉದಾಹರಣೆ ಇದು. ಕೃಷ್ಣನು ದ್ವಾರಕೆಯ ರಾಜನಾಗಿದ್ರೂ ಕೂಡ ಅತ್ಯಂತ ಬಡವನಾಗಿದ್ದಂತಹ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನ ಬರಿಗಾಲಿನಲ್ಲಿ ಓಡಿ ಬಂದು ಬರ್ಮಾಡ್ಕೊಳ್ತಾನೆ. ಸುಧಾಮ ತಂದಿದ್ದಂತಹ ಸಾಧಾರಣ ಅವಲಕ್ಕಿಯನ್ನ ಪ್ರೀತಿಯಿಂದ ಸ್ವೀಕರಿಸಿ ಆತನಿಗೆ ತಿಳಿಯದಂತೆಯೇ ಸಕಲ ಐಶ್ವರ್ಯವನ್ನ ಕರುಣಿಸ್ತಾನೆ. ಹೌದು, ಇಲ್ಲಿ ಶ್ರೀಮಂತಿಕೆ ಬಡತನ ಅಂತ ಅನ್ನುವಂತಹ ಒಂದು ಭೇದ ಭಾವವೇ ಮರೆತು ಹೋಗ್ಬಿಟ್ಟಿರುತ್ತೆ. ಅಷ್ಟೇ ಯಾಕೆ, ಕರ್ಣ ಹಾಗೂ ದುರ್ಯೋಧನನ ಸ್ನೇಹ ನೋಡಿ, ಇಡೀ ಜಗತ್ತೇ ಕರ್ಣನನ್ನ ಸೂತಪುತ್ರ ಅಂತ ಅವಮಾನಿಸಿದಾಗ ದುರ್ಯೋಧನ ಆತನಿಗೆ ರಾಜಪಟ್ಟವನ್ನ ಕಟ್ಟಿ ಗೌರವವನ್ನ ಕೊಡ್ತಾನೆ. ಆ ಒಂದು ಉಪಕಾರಕ್ಕಾಗಿ ಕರ್ಣ ತನ್ನ ಸ್ವಂತ ಸೋದರರಾದ ಪಾಂಡವರ ವಿರುದ್ಧವೇ ಹೋರಾಡಿ ಗೆಳೆಯನಿಗಾಗಿ ಪ್ರಾಣ ತ್ಯಾಗವನ್ನ ಮಾಡ್ತಾನೆ. ಮತ್ತೊಂದು ನಾವು ನೆನಪಿಸಿಕೊಳ್ಳೇಬೇಕು ಅಂತಂದ್ರೆ ರಾಮ ಮತ್ತು

ಸುಗ್ರೀವ. ಇದು ಸಂಕಷ್ಟದ ಸಮಯದಲ್ಲಿ ಪರಸ್ಪರ ಸಹಾಯ ಮಾಡಿದಂತಹ ಉದಾಹರಣೆ. ರಾಮನು ಸುಗ್ರೀವನಿಗೆ ವಾಲಿಯಿಂದ ಮುಕ್ತಿ ಕೊಡಿಸ್ತಾನೆ. ಆತನ ಕಳೆದು ಹೋದಂತಹ ಕಿಷ್ಕಿಂಧ ಸಾಮ್ರಾಜ್ಯವನ್ನ ಮರಳಿ ಕೊಡಿಸ್ತಾನೆ. ಪ್ರತಿಯಾಗಿ ಸುಗ್ರೀವನು ತನ್ನ ಇಡೀ ವಾನರ ಸೈನ್ಯವನ್ನ ಸಂಘಟಿಸಿ ಸೀತೆಯನ್ನ ರಾವಣನಿಂದ ರಕ್ಷಿಸೋದಕ್ಕೆ ರಾಮನಿಗೆ ನೆರವಾಗ್ತಾನೆ. ಈ ಎಲ್ಲವನ್ನು ನೋಡ್ತಾ ಇದ್ರೆ ನಮ್ಮ ಇತಿಹಾಸದಲ್ಲೂ ಕೂಡ ಈ ಒಂದು ಸ್ನೇಹದ ಉಲ್ಲೇಖ ಇದೆ ಅಂತ ನಾವು ನೆನಪಿಸ್ಕೊಳ್ಳೇಬೇಕು ಅಲ್ವಾ ಸ್ನೇಹಿತರೆ? ಮೊದಲೇ ಒಂದು ಗೀತೆಯನ್ನ ಕೇಳಿ ಬಂದು ನಂತರ ನಮ್ಮ ಇತಿಹಾಸದಲ್ಲಿ ಮತ್ತೆ ಯಾವ ಯಾವ ಸ್ನೇಹಿತರನ್ನು ನಾವು ನೆನಪಿಸ್ಕೊಳ್ತೀವಿ ಅಂತ ನೋಡೋಣ. ಶುಭಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀವದಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಇವರ ನಡುವಿನ ಮುರಿಯದ ನಂಬಿಕೆ ಮತ್ತು ಒಗ್ಗಟ್ಟು ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ರಕ್ಷಿಸಿದ ಭವ್ಯ ಸಾಮ್ರಾಜ್ಯದ ಉಗಮಕ್ಕೆ ಕಾರಣವಾಯಿತು. ಹಾಗೆಯೇ ಮತ್ತೊಂದು ನಾವು ಈ ಸ್ನೇಹವನ್ನು ನೆನಪಿಸಿಕೊಳ್ಳಲೇಬೇಕು, ಯಾರು ಅಂತಂದರೆ ಛತ್ರಪತಿ ಶಿವಾಜಿ ಹಾಗೂ ತಾನಾಜಿ ಮಾಲುಸರೆ. ಸ್ನೇಹಕ್ಕಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟ ಸಾಹಸದ ಕಥೆ ಇದು. ತಾನಾಜಿ ಮಹಾರಾಜ ಶಿವಾಜಿಯ ಬಾಲ್ಯದ ಗೆಳೆಯ ಮತ್ತು ದಂಡನಾಯಕರಾಗಿದ್ರು. ಕೊಂಡಾಣ ಕೋಟೆಯನ್ನ ಗೆಲ್ಲುವ ಹೋರಾಟದಲ್ಲಿ ತಾನಾಜಿ ವೀರಮರಣ ಹೊಂದಿದ್ರು. ಗೆಳೆಯನ

ಗೀತೆ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಪ್ರತಿಧ್ವನಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 8:31. ಈಗ ಕೇಳಿ ಭಾವಗೀತೆಗಳು. ಹಾಡಿದ್ದಾರೆ ವಸುಧಾ ಗಿರಿಧರ್, ರಚನೆ ರಾಮಚಂದ್ರ ಪೈ, ಸಂಗೀತ ನೀಡಿದ್ದಾರೆ ಎಂ ಎಸ್ ಗಿರಿಧರ್.

0: ಕ್ಲೀನಪ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರುದ್ರಮೂರ್ತಿ ಶಾಸ್ತ್ರಿ ವಿರಚಿತ ಭಾವಗೀತೆ ಹಾಡಿದ್ದಾರೆ ಶೀಲಾ ದಿವಾಕರ್, ಸಂಗೀತ ನೀಡಿದ್ದಾರೆ MS ಗಿರಿಧರ್.

ಕುವೆಂಪು ವಿರಚಿತ ಭಾವಗೀತೆ ಹಾಡಿದವರು ಬಿಕೆ ಸುಮಿತ್ರ. ಇದರೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಮೂಡಿಬರಲಿರುವುದು.

ಏಕ್ ದೂಜೆ ಕೇಳಿಯೇ ಚಿತ್ತದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್.

ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ದೋಸ್ತಿ ಚಿತ್ರದ ಗೀತೆ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ ಮೂಡಿಬರಲಿರುವುದು.

0: ಲೇಖಕ ಪ್ರೇಮಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ.
1: ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು.

ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮಾಡ